ಕೇವ್ಸ್ ಗ್ಲೋ ವಾರ್ಮ್ ಗುಹೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನ್ಯೂಜಿಲ್ಯಾಂಡ್ ನಲ್ಲಿ ಇರತಕ್ಕಂತಹ ಈ ಒಂದು ಗುಹೆಯ ಗೋಡೆಗಳು ಬಯೋಲುಮಿನೆಸೆಂಟ್ ಗ್ಲೋ ವಾರ್ಮ್ಗಳಿಂದ ಮುಚ್ಚಲ್ಪಟ್ಟಿದೆ ಅಂತ ಹೇಳಿ ಮಾಹಿತಿ ಇದೆ. ಹಾಗೆಯೇ ನೈಸರ್ಗಿಕ ಬೆಳಕಿನ ಪ್ರದರ್ಶನವನ್ನು ಕೂಡ ಇದು ಸೃಷ್ಟಿಸುತ್ತೆ. ಪ್ರತಿ ವರ್ಷವೂ ಇಲ್ಲಿ ಲಕ್ಷಾಂತರ ಪ್ರವಾಸಿಗರು ಇಲ್ಲಿ ಹೋಗಿ ಆ ಗುಹೆಗಳನ್ನು ವಿಸಿಟ್ ಮಾಡಿ ಬರ್ತಾರೆ. ಸೊ ಅಂತಹ ಪ್ರವಾಸಿಗರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ಖಂಡಿತವಾಗ್ಲೂ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು. ಸೊ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಇನ್ಫಾರ್ಮೇಷನ್ ವೆರಿ ವೆರಿ ಗುಡ್, ವೆರಿ ವೆರಿ ಗುಡ್ ಪ್ರೋಗ್ರಾಮ್ ಅಂತ ಹೇಳಿ ಸುರೇಶ್ ಬಾಬು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಇನ್ಫಾರ್ಮೇಷನ್ ಮೇಡಮ್ ಅಂತ ಹೇಳಿ ಲಿಖಿತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ರಕ್ಷಾಬಂಧನದ ಶುಭಾಶಯಗಳು ನಿಮಗೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋಂಥವರು ಗುಹೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀರಾ. ಮಾಹಿತಿ ಸಿಕ್ತು, ಆನಂದ ಆಗ್ತಾ ಇದೆ. ಇದರಲ್ಲಿ ಎಲ್ಲ ಗೀತೆಗಳು ಬಹಳ ಇಂಪಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಮಹಾರಾಷ್ಟ್ರದ ಅಕ್ಕಲಕೋಟೆ ತಾಲೂಕಿನ ಮೈಂದರಗಿಯಿಂದ ಈರಣ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ದೂರದಿಂದ ಕೇಳುಗರ ಬಳಗ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಎಫ್ ಎಂ ರೈನ್ಬೋ ಚಂದದ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ಹಾಡುಗಳು ಸಖತ್ತಾಗಿದೆ ಅಂತ ಹೇಳಿ ಯಲ್ಲಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ ರಾಯಚೂರಿನಿಂದ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮಂಜುನಾಥ್ ಲಗ್ಗೆರೆಯಿಂದ ಹಾಡು ಮಾಹಿತಿ ಎರಡೂ ಸೂಪರ್ ಅಂತ ಹೇಳಿ ಸಂದೇಶವನ್ನು ಗಳಿಸಿದ್ದಾರೆ. ಮತ್ತಷ್ಟು ಗೀತೆಗಳು ಮಾಹಿತಿ ನಿಮಗಾಗಿ ಮೂಡಿ ಬರುತ್ತೆ. ನಿಮಗಾಗಿ ಈಗ ಸದ್ಯಕ್ಕೆ ಎರಡು ಗೀತೆಗಳು ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಮಾಹಿತಿ ಹಾಡು ಎಲ್ಲವೂ ಇಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಎಫ್ ಎಂ ರೇನ್ಬೋ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಿದ್ದಾರೆ. ನನಗೆ ಸಖತ್ತು ಹಾಡುಗಳು ತುಂಬಾ ಫೇವ್ರೆಟ್ಟು, ಈ ಹಾಡೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಮಂಜುನಾಥ್ ಲಗ್ಗೆರೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಹ್ಯಾಪಿ ರಕ್ಷಾಬಂಧನ್, ಸೂಪರ್ ಸಾಂಗ್ಸ್ ಎಫ್ ಎಂ ರೇನ್ಬೋ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಗುಡ್ ಪ್ರೋಗ್ರಾಮ್, ಗುಡ್ ಇನ್ಫಾರ್ಮೇಷನ್ ಅಂತ ಹೇಳಿ ಶಿವಪುರದಿಂದ ಕೊಪ್ಪಳ, ಶಿವಪುರ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ ಗೋಪಾಲ್ ಅವರು. ಹಾಗೆಯೇ ನಿಮ್ಮ ನಿರೂಪಣೆ ಚೆನ್ನಾಗಿದೆ, ಸೊಗಸಾಗ ಹಾಡುಗಳನ್ನು ಹಾಕ್ತಾ ಇದ್ದೀರಾ, ತುಂಬಾ ಇಷ್ಟ ಆಯಿತು. ಲಿಂಗಸಗೂರಿನಿಂದ ಅಮರಗುಂಡಪ್ಪ ಅಂಗಡಿ ಅವರು ಹಟ್ಟಿ ಚಿನ್ನದ ಗಣಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾ ಹಾ ಹಾ, ಎಲ್ಲೋ ಇದ್ದವರು ಏನು ಮಾಡುತ್ತಿರೋರು, ನ್ಯೂಜಿಲ್ಯಾಂಡ್ನ ಗುಹೆಗಳಿಗೆ ನಮ್ಮನ್ನು ಕರೆದುಕೊಂಡು ಹೋಗಿದ್ದೀರಾ ಮಧುರವಾದ ಸಂಗೀತದ ಜೊತೆ, ರಕ್ಷಾಬಂಧನದ ಶುಭಾಶಯ ಅಂತ ಹೇಳಿ ಮಣಿಕಂಠ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿರೋರು ಸೌಭಾಗ್ಯ ಅವರು. ಹಾಗೆಯೇ ಅಥಣಿ ತಾಲೂಕಿನಿಂದ ಸಾಹಿತ್ಯ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಮ್ಯಾಮ್, ಗುಡ್ ಈವ್ನಿಂಗ್, ಕಾರ್ಯಕ್ರಮ ಇಷ್ಟ ಆಯಿತು, ಸೋ ನೈಸ್ ಸಾಂಗ್ಸ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಲಂಡನ್ನಿಂದ ಸತೀಶ್ ಅವರು, ಕಳೆದ ವರ್ಷ ಮಾರ್ಚ್ನಲ್ಲಿ ನಾನು ಮತ್ತು ನನ್ನ ಕುಟುಂಬ ನ್ಯೂಜಿಲ್ಯಾಂಡ್ಗೆ ಭೇಟಿ ನೀಡಿದ್ವಿ. ನಾವು ವೈಟಮೋ ಗುಹೆಗಳಿಗೆ ಹೋಗಿದ್ದೆವು. ಅಲ್ಲಿನ ಹೊಳೆಯುವ ಲಾರ್ವಾಗಳ ಬಗ್ಗೆ, ಸ್ವತಃ ಗುಹೆಗಳ ಇತಿಹಾಸದ ಬಗ್ಗೆ ತಿಳಿದುಕೊಂಡಿದ್ದು ಬಹಳ ಉತ್ತಮ ಅನುಭವ ಆಗಿತ್ತು. ಒನ್ಸ್ ಇನ್ ಆಲ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ. ಥ್ಯಾಂಕ್ ಯು ಸೋ ಮಚ್. ಲಂಡನ್ನಿಂದ ಒಬ್ಬರು ಪ್ರೋಗ್ರಾಮನ್ನು ಕೇಳ್ತಾ ಇರ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ನನಗೆ ಬಹಳ ಖುಷಿಯಾಯಿತು. ಸೊ ನಾವು ಪ್ರೋಗ್ರಾಮ್ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ರೂ ಕೂಡ ಸಾರ್ಥಕ ಅಂತ ಅನಿಸುತ್ತೆ. ಮ್ಯಾಮ್ ಸೂಪರ್ ಸಾಂಗ್ಸ್ ಸಹನಾ ಅಗಲ್ಕರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಮಾಹಿತಿ ಹಾಡು ಎಲ್ಲವೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಿಮ್ಮನ್ನ ಇವತ್ತು ಕಾರ್ಯಕ್ರಮದಿಂದ ಬೀಳ್ಕೊಡೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಈ ಎರಡು ಹಾಡುಗಳೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾನೆ ಇರಿ, ಟ್ಯೂನ್ ಮಾಡ್ತಾನೆ ಇರಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬೆಲೋ 101.3 MHz ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಟಾಟಾ, ಬೈ ಬೈ, ಟೇಕ್ ಕೇರ್.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 MHz. ಆತ್ಮೀಯ ಶ್ರೋತೃ ಬಂಧುವರೇ, ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ 5 ಗಂಟೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆಲಿಸುತ್ತಿರುವ ನಮ್ಮೆಲ್ಲ ಶ್ರೋತೃ ಬಂಧುವರಿಗೆ ಬಸವರಾಜನ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಚಿತ್ರಗೀತೆಗಳ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸೋಣ.

ಕಾರ್ಯಕ್ರಮದ ಆರಂಭದಲ್ಲಿ ಸುಗ್ಗಿ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಲತಾ ಹಂಸಲೇಖ ಇವರುಗಳ ಸ್ವರಗಳಲ್ಲಿ ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯವಿದೆ.

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆಲಿಸೋಣ ಆಟೋ ರಜಾ ಚಿತ್ರದ ಗೀತೆಯನ್ನು. ರಾಜಾ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಗೆ ಚೇ ಉದಯಶಂಕರ್ ಅವರ ಗೀತ ರಚನೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 MHz ಮೇಲೆ ಕೇಳುತ್ತಿರುವ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಮುಂದಿನ ಗೀತೆಯನ್ನು ಆಲಿಸೋಣ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಇವರುಗಳ ಸ್ವರಗಳಲ್ಲಿ ಇರುವಂತಹ ನೀನನ್ನ ಗೆಲ್ಲಲಾರಿ ಚಿತ್ರದ ಗೀತೆ. ಇಳಯರಾಜ ಅವರ ಸಂಗೀತ ಸಂಯೋಜನೆಗೆ ಚಿ ಉದಯಶಂಕರ್ ಅವರ ಗೀತ ರಚನೆ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಆಲಿಸೋಣ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆಯನ್ನು ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಆಲಿಸೋಣ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮಳೆಯಲಿ ಜೊತೆಯಲಿ ಚಿತ್ರದ ಗೀತೆ. ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಗೆ ಜಯಂತ್ ಕಾಯ್ಕಿಣಿಯವರ ಗೀತಾರ್ಚನೆ ಇದೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇಂದಿನ ಯುವವಾಣಿಯನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ಆತ್ಮೀಯ ಯುವ ಸ್ನೇಹಿತರಿಗೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದಲ್ಲಿ ಕೇಳೋಣ ಉದ್ಯೋಗ ವಾರ್ತೆಯನ್ನು ನಾಗರತ್ನ ಅವರಿಂದ.
3: ಕೆನರಾ ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕೆನರಾ ಬ್ಯಾಂಕ್ ಒಡೆತನದ ಅಂಗಸಂಸ್ಥೆಯಾದ ಕೆನರಾ ಬ್ಯಾಂಕ್ ಸೆಕ್ಯುರಿಟೀಸ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಒಟ್ಟು 10 ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸಹಾಯಕ ಮ್ಯಾನೇಜರ್, ಆಫೀಸರ್, ಜೂನಿಯರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಹುದ್ದೆಗಳಿಗೆ ಈ ನೇಮಕಾತಿ ಪ್ರಕ್ರಿಯೆ ಜರುಗುತ್ತಿದೆ. ಬ್ಯಾಂಕಿಂಗ್ ಹಾಗೂ ಹಣಕಾಸು ಕ್ಷೇತ್ರದಲ್ಲಿ ವೃತ್ತಿ ಜೀವನವನ್ನು ನಿರ್ಮಿಸಲು ಬಯಸುವ ಅಭ್ಯರ್ಥಿಗಳಿಗೆ ಇದೊಂದು ಉತ್ತಮ ಅವಕಾಶವಾಗಿದ್ದು, ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಮುಂಬೈ ಮತ್ತು ಬೆಂಗಳೂರು ಶಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ. ಯಾವುದೇ ವಿಷಯದಲ್ಲಿ ಪದವಿ ಅಥವಾ ಹುದ್ದೆಗಳಿಗೆ ಅನುಗುಣವಾಗಿ MBA, CA ಅಥವಾ ತತ್ಸಮಾನ ಪದವಿ ಪಡೆದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಕ್ಯಾಪಿಟಲ್ ಮಾರ್ಕೆಟ್ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಕೆಲಸದ ಅನುಭವ ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತದೆ. 2026 July 31 ಅನ್ವಯಿಸುವಂತೆ ಅಭ್ಯರ್ಥಿಗಳ ವಯಸ್ಸು 20-30 ವರ್ಷಗಳಿರಬೇಕು. SC ಅಥವಾ ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯಸ್ಸಡಿಲಿಕೆ ಇರಲಿದೆ. ಈ ಹುದ್ದೆಗಳಿಗೆ ಯಾವುದೇ ಲಿಖಿತ ಪರೀಕ್ಷೆ ಇರುವುದಿಲ್ಲ. ಅಭ್ಯರ್ಥಿಗಳ ಶೈಕ್ಷಣಿಕ ಅಂಕಗಳು ಮತ್ತು ಕಾರ್ಯಾನುಭವದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಶಾರ್ಟ್ಲಿಸ್ಟ್ ಮಾಡಿ ನಂತರ ಸಂದರ್ಶನಕ್ಕೆ ಕರೆಯಲಾಗುತ್ತದೆ. ಅಭ್ಯರ್ಥಿಗಳು ಅಧಿಕೃತ ಜಾಲತಾಣ www.canmoney.in ವೆಬ್ಸೈಟ್ನಿಂದ ನಿಗದಿತ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ಭರ್ತಿ ಮಾಡಿ ಇತ್ತೀಚಿನ ರೆಸ್ಯೂಮ್ ಮತ್ತು ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ applications@canmoney.in ಇಮೇಲ್ ವಿಳಾಸಕ್ಕೆ ಕಳುಹಿಸಬೇಕು. ಯಾವುದೇ

ಅರ್ಜಿ ಶುಲ್ಕ ಇರುವುದಿಲ್ಲ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 15 ಕೊನೆಯ ದಿನವಾಗಿದೆ. ಬೆಂಗಳೂರಿನಲ್ಲಿ ಅಪ್ರೆಂಟಿಶಿಪ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಬೆಂಗಳೂರು, ಮೈಸೂರು, ಕೆಜಿಎಫ್ ಹಾಗೂ ಕೇರಳದ ಪಾಲ್ಕಾಡ್ನಲ್ಲಿ ಶಿಶಿಕ್ಷು ತರಬೇತಿ ನೀಡಲಿದೆ. ಐಟಿಐ ಡಿಪ್ಲೊಮಾ ಉತ್ತೀರ್ಣರು ಹಾಗೂ ಪದವೀಧರರು ಈ ತರಬೇತಿಯನ್ನು ಪಡೆಯಲು ಅರ್ಹರಾಗಿದ್ದಾರೆ. ರಕ್ಷಣಾ ಸಚಿವಾಲಯ ಅಧೀನದ ಸಾರ್ವಜನಿಕ ವಲಯದ ಪ್ರಮುಖ ಉದ್ಯಮವಾಗಿರುವ ಬೆಮೆಲ್ ಇದಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದ್ದು, ತನ್ನ 4 ಉತ್ಪಾದನಾ ಘಟಕಗಳಲ್ಲಿ ಒಟ್ಟು 1346 ಅಭ್ಯರ್ಥಿಗಳಿಗೆ 1 ವರ್ಷದ ಅವಧಿಯ ಅಪ್ರೆಂಟಿಶಿಪ್ ಟ್ರೈನಿಂಗ್ ನೀಡಲಿದೆ. ಲಭ್ಯ ಸ್ಥಾನಗಳು, ಅರ್ಹತೆ, ಸ್ಟೈಫಂಡ್ ಮತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ವಿಸ್ತೃತವಾದ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇಂಜಿನಿಯರಿಂಗ್ ಪದವಿ, ಸಾಮಾನ್ಯ ಪದವಿ, ಡಿಪ್ಲೊಮಾ ಅಥವಾ ಐಟಿಐ ಅರ್ಹತೆ ಹೊಂದಿರುವ ಮತ್ತು 17 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯೋಮಿತಿಯ ಅಭ್ಯರ್ಥಿಗಳು ಈ ತರಬೇತಿ ಪಡೆಯಲು ಅರ್ಹರಾಗಿದ್ದಾರೆ. ಅರ್ಜಿ ಸಲ್ಲಿಕೆಗೆ ನಿಗದಿಯಾಗಿರುವ ಕೊನೆಯ ದಿನಕ್ಕೆ ಅನ್ವಯಿಸುವಂತೆ 3 ವರ್ಷದೊಳಗೆ ಶೈಕ್ಷಣಿಕ ಅರ್ಹತೆಯನ್ನು ಪೂರೈಸಿರಬೇಕು ಎಂದು ಷರತ್ತು ವಿಧಿಸಲಾಗಿದೆ. ಅಂತಿಮ ವರ್ಷದ ಫಲಿತಾಂಶ ಎದುರು ನೋಡುತ್ತಿರುವವರು, 17 ವರ್ಷ ಪೂರೈಸಿದಿರುವವರು, ಈ ಹಿಂದೆ ತರಬೇತಿ ಪಡೆದವರು ಅಥವಾ ಪ್ರಸ್ತುತ ತರಬೇತಿ ಪಡೆಯುತ್ತಿರುವ ಅಭ್ಯರ್ಥಿಗಳನ್ನು ಇದರಿಂದ ಹೊರಗಿಡಲಾಗಿದೆ. ತಾಂತ್ರಿಕ ಪದವಿ ಅಥವಾ ಡಿಪ್ಲೊಮಾ ವಿಭಾಗದಲ್ಲಿ ಮೆಕ್ಯಾನಿಕಲ್, ಆಟೋಮೊಬೈಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ಸ್, ಸಿವಿಲ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಹಾಗೂ ಇತರ ಸಂಬಂಧಿತ ವಿಭಾಗದಲ್ಲಿ ಬಿಇ ಅಥವಾ ಬಿಟೆಕ್ ಡಿಪ್ಲೊಮಾ ಪಡೆದವರನ್ನು ತರಬೇತಿಗೆ ಪರಿಗಣಿಸಲಾಗುತ್ತದೆ. ಐಟಿಐ ವಿಭಾಗದಲ್ಲಿ ಕಂಪ್ಯೂಟರ್ ಆಪರೇಷನ್ಸ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್, ಎಲೆಕ್ಟ್ರಿಷಿಯನ್, ಫಿಟ್ಟರ್, ಮಷಿನಿಸ್ಟ್, ಮೆಕ್ಯಾನಿಕಲ್, ಟರ್ನರ್, ವೆಲ್ಡರ್, ಸಾಮಾನ್ಯ ಪದವಿ ವಿಭಾಗದಲ್ಲಿ ಬಿಎ, ಬಿಕಾಂ, ಪಿಸಿಎ, ಬಿಎಸ್ಸಿ ಪದವೀಧರರು ಅರ್ಜಿ ಸಲ್ಲಿಸಬಹುದು ಎಂದು ತಿಳಿಸಲಾಗಿದೆ. ಆಯಾ ವಿಭಾಗಕ್ಕೆ ಲಭ್ಯವಿರುವ ಸ್ಥಾನಗಳ ವಿವರಗಳನ್ನು ಅಧಿಸೂಚನೆಯಲ್ಲಿ ಪ್ರತ್ಯೇಕವಾಗಿ ನೀಡಲಾಗಿದೆ. ತಾಂತ್ರಿಕ ಪದವಿ ಹಾಗೂ ಸಾಮಾನ್ಯ ಪದವೀಧರರಿಗೆ ಮಾಸಿಕ 12,300 ರೂಪಾಯಿ, ಡಿಪ್ಲೊಮಾ ಉತ್ತೀರ್ಣರಿಗೆ 10,900 ರೂಪಾಯಿ, ಐಟಿಐ ಪಾಸ್ ಆದವರಿಗೆ ಟ್ರೇಡ್ಗೆ ಅನುಗುಣವಾಗಿ 9,600 ರೂಪಾಯಿದಿಂದ 10,560 ರೂಪಾಯಿವರೆಗೆ ಸ್ಟೈಫಂಡ್ ನೀಡಲಾಗುತ್ತದೆ. ಅಪ್ರೆಂಟಿಶಿಪ್ ತರಬೇತಿ ಪಡೆಯಲು ಬೆಮೆಲ್ನ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಇದಕ್ಕೂ ಮುನ್ನ NATS ಪೋರ್ಟಲ್ನ ವಿದ್ಯಾರ್ಥಿ ವಿಭಾಗದಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು. ಶೈಕ್ಷಣಿಕ ಅರ್ಹತಾ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಪಡೆದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿ ಸಿದ್ಧಪಡಿಸಲಾಗುತ್ತದೆ. ನಂತರ ಅವರನ್ನು ದಾಖಲಾತಿ ಪರಿಶೀಲನೆಗೆ ಆಹ್ವಾನಿಸಲಾಗುತ್ತದೆ. ಬಳಿಕ ಲಭ್ಯ ಸ್ಥಾನಗಳಿಗೆ ಅನುಗುಣವಾಗಿ ತರಬೇತಿಗೆ ಆಹ್ವಾನಿಸಲಾಗುತ್ತಿದ್ದು, ಇದರ ಜೊತೆಗೆ ಅಭ್ಯರ್ಥಿಗಳ ಕಾಯ್ದಿರಿಸಿದ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ. ಅಗತ್ಯ ಬಿದ್ದಲ್ಲಿ ಈ ಪಟ್ಟಿಯ ಅಭ್ಯರ್ಥಿಗಳನ್ನು ತರಬೇತಿಗೆ ಆಹ್ವಾನಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 8 ಕೊನೆಯ ದಿನವಾಗಿದೆ. MRPL ಇಂಜಿನಿಯರ್ಸ್ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ONGC ಸಂಸ್ಥೆಯ ಅಂಗಸಂಸ್ಥೆಯಾದ ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಸಹಾಯಕ ಇಂಜಿನಿಯರ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತು ಕೆಮಿಕಲ್ ವಿಭಾಗಗಳಲ್ಲಿ ಭರ್ತಿ ಮಾಡಿಕೊಳ್ಳಲಾಗುತ್ತಿದ್ದು, 2026ನೇ ಸಾಲಿನ ಗೇಟ್ ಅಂಕಗಳ ಆಧಾರದ ಮೇಲೆ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಸಂಬಂಧಪಟ್ಟ ವಿಭಾಗದಲ್ಲಿ ಕನಿಷ್ಠ 60% ಅಂಕಗಳೊಂದಿಗೆ 4 ವರ್ಷಗಳ ಬಿಇ, ಬಿಟೆಕ್ ಅಥವಾ ಬಿಎಸ್ಸಿ ಇಂಜಿನಿಯರಿಂಗ್ ಅಥವಾ ಇಂಟಿಗ್ರೇಟೆಡ್ 5 ವರ್ಷಗಳ ಎಂಇ, ಎಂಟೆಕ್ ಪೂರ್ಣಗೊಳಿಸಿರಬೇಕು. ಇದರೊಂದಿಗೆ ಪ್ರಸ್ತಕ ಸಾಲಿನ ಗೇಟ್ನಲ್ಲಿ ಅರ್ಹತಾ ಅಂಕಗಳನ್ನು ಕಡ್ಡಾಯವಾಗಿ ಪಡೆದಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 27 ವರ್ಷಗಳು. ಸರ್ಕಾರದ ನಿಯಮಾನುಸಾರ ಒಬಿಸಿ ವರ್ಗದವರಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ ವಯಸ್ಸಿಳಿಕೆ ಇರುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ 50,000 ರೂಪಾಯಿದಿಂದ 1,60,000 ಮಾಸಿಕ ವೇತನ ಸಿಗಲಿದ್ದು, ಇದರೊಂದಿಗೆ ತುಟ್ಟಿ ಭತ್ತೆ, ಮನೆ ಬಾಡಿಗೆ ಭತ್ತೆ, ಇತರ ಸೌಲಭ್ಯಗಳು ದೊರೆಯಲಿವೆ. ಆಸಕ್ತ ಅಭ್ಯರ್ಥಿಗಳು ಸಂಸ್ಥೆಯ ಜಾಲತಾಣದ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯ ಒಬಿಸಿ ಅಭ್ಯರ್ಥಿಗಳಿಗೆ 118 ರೂಪಾಯಿ ಅರ್ಜಿ ಶುಲ್ಕವಿದ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಗೇಟ್ ಅಂಕಗಳ ಆಧಾರದ ಮೇಲೆ ಮೊದಲ ಹಂತದ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಈ ಮೂಲಕ ಆಯ್ದ ಅಭ್ಯರ್ಥಿಗಳಿಗೆ ಗುಂಪು ಚರ್ಚೆ ಮತ್ತು ವೈಯಕ್ತಿಕ ಸಂದರ್ಶನ ನಡೆಸಿ ಅಂತಿಮವಾಗಿ ಆಯ್ಕೆ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 19 ಕೊನೆಯ ದಿನವಾಗಿದೆ. ದೇಶದಾದ್ಯಂತ NGEL ನೇಮಕಾತಿಗೆ ಅಧಿಸೂಚನೆ ಪ್ರಕಟಿಸಿದೆ.

ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಎನ್ಟಿಪಿಸಿ ಲಿಮಿಟೆಡ್ನ ಅಂಗಸಂಸ್ಥೆಯಾದ ಎನ್ಟಿಪಿಸಿ ಗ್ರೀನ್ ಎನರ್ಜಿ ಲಿಮಿಟೆಡ್ನಲ್ಲಿ ನವೀಕರಿಸಬಹುದಾದ ಇಂಧನ ವಿಭಾಗದಲ್ಲಿ ಖಾಲಿ ಇರುವ ಒಟ್ಟು 142 ಎಂಜಿನಿಯರ್ ಮತ್ತು ಎಕ್ಸಿಕ್ಯೂಟಿವ್ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಕೆಗೆ ಸೆಪ್ಟೆಂಬರ್ 7 ಕೊನೆಯ ದಿನವಾಗಿದ್ದು, ನೇಮಕಾತಿಯಲ್ಲಿ ಸಿವಿಲ್ ಎಂಜಿನಿಯರ್ 43, ಎಲೆಕ್ಟ್ರಿಕಲ್ ಎಂಜಿನಿಯರ್ 69, ಮೆಕ್ಯಾನಿಕಲ್ ಎಂಜಿನಿಯರ್ 9, HR ಎಕ್ಸಿಕ್ಯೂಟಿವ್ 4, ಫೈನಾನ್ಷಿಯಲ್ ಎಕ್ಸಿಕ್ಯೂಟಿವ್ 9, ಎಂಜಿನಿಯರ್ 7, CSR ಎಕ್ಸಿಕ್ಯೂಟಿವ್ 5 ಮತ್ತು ಎಕ್ಸಿಕ್ಯೂಟಿವ್ ಹುದ್ದೆಗಳನ್ನು ಒಳಗೊಂಡಿದೆ. ವಿವಿಧ ಎಂಜಿನಿಯರ್ ಹುದ್ದೆಗಳಿಗೆ ಸಂಬಂಧಿತ ವಿಷಯದಲ್ಲಿ 65% ಅಂಕಗಳೊಂದಿಗೆ BE ಅಥವಾ BTEC ಪದವಿ ಪಡೆದಿರಬೇಕು. ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ MBA, CA, CMA ಅಥವಾ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. ಇದರೊಂದಿಗೆ ಆಯಾ ಹುದ್ದೆಗಳಿಗೆ ತಕ್ಕಂತೆ ಕನಿಷ್ಠ 1-3 ವರ್ಷಗಳ ಅನುಭವ ಕಡ್ಡಾಯವಾಗಿದೆ. SC, ST ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆಯಲ್ಲಿ 55% ಅಂಕಗಳ ಸಡಿಲಿಕೆ ನೀಡಲಾಗಿದ್ದು, ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 35 ವರ್ಷಗಳಾಗಿರಬೇಕು. ನಿಯಮಾನುಸಾರ SC ಅಥವಾ ST ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ. ಸಾಮಾನ್ಯ, ಆರ್ಥಿಕವಾಗಿ ಹಿಂದುಳಿದ ವರ್ಗ ಹಾಗೂ OBC ಅಭ್ಯರ್ಥಿಗಳು 500 ರೂಪಾಯಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸಬೇಕು. SC, ST ಮಾಜಿ ಸೈನಿಕರು ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಸಂದರ್ಶನ ಹಾಗೂ ಅನುಭವದ ಆಧಾರದ ಮೇಲೆ ಅಂತಿಮ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಲಾಗುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವಾರ್ಷಿಕ 11 ಲಕ್ಷ ರೂಪಾಯಿಗಳ ವೇತನ ದೊರೆಯಲಿದೆ. ಅರ್ಜಿ ಸಲ್ಲಿಸಲು 7 ಸೆಪ್ಟೆಂಬರ್ ಕೊನೆಯ ದಿನವಾಗಿದೆ. ಅಸಿಸ್ಟೆಂಟ್ PF ಕಮಿಷನರ್ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಹುದ್ದೆಗಳ ಭರ್ತಿಗೆ UPSC ಮೂಲಕ ಅಧಿಸೂಚನೆ ಹೊರಡಿಸಿದೆ. ಒಟ್ಟು 80 ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ವರ್ಗೀಕರಣದಲ್ಲಿ ಸಾಮಾನ್ಯ ವರ್ಗ 29, OBC 18, SC 15, ST 10 ಮತ್ತು EWS 8 ಹುದ್ದೆಗಳು ಕಾಯ್ದಿರಿಸಲಾಗಿವೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ಅಭ್ಯರ್ಥಿಗಳ ಗರಿಷ್ಠ ವಯಸ್ಸು 35 ವರ್ಷ ಮೀರಬಾರದು. ಸರ್ಕಾರದ ನಿಯಮಗಳಂತೆ OBC ಅಭ್ಯರ್ಥಿಗಳಿಗೆ 38 ವರ್ಷ ಮತ್ತು SC ಅಥವಾ ST ಅಭ್ಯರ್ಥಿಗಳಿಗೆ 40 ವರ್ಷಗಳವರೆಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುತ್ತದೆ. 7ನೇ ವೇತನ ಆಯೋಗದ 10ನೇ ಹಂತದ ವೇತನ ಶ್ರೇಣಿ ಅನ್ವಯವಾಗಲಿದ್ದು, ಆರಂಭಿಕ ಮೂಲ ವೇತನ 56,100 ರೂಪಾಯಿ ಇರಲಿದೆ ಹಾಗೂ ಕೇಂದ್ರ ಸರ್ಕಾರದ ಇತರ ಭತ್ಯೆಗಳನ್ನು ನೀಡಲಾಗುತ್ತದೆ. ಅಭ್ಯರ್ಥಿಗಳನ್ನು UPSC ಆಯೋಜಿಸುವ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ನೇರ ಸಂದರ್ಶನದ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು UPSC ಆನ್ಲೈನ್ ಪೋರ್ಟಲ್ಗೆ ಭೇಟಿ ನೀಡಿ ಒಂದು ಬಾರಿ ನೋಂದಣಿ ಮೂಲಕ ನೋಂದಾಯಿಸಿಕೊಂಡು ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು 11 ಸೆಪ್ಟೆಂಬರ್ ಕೊನೆಯ ದಿನವಾಗಿದೆ. ಶಿಕ್ಷಕರ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಲಾಗಿದೆ. ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯು 15,000 ಶಿಕ್ಷಕರ ಹುದ್ದೆಗಳ ಭರ್ತಿಗಾಗಿ ಕಳೆದ ವಾರ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದ್ದು, ಮಂಗಳವಾರದಿಂದ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. ಪ್ರಾಥಮಿಕ, ಪದವೀಧರರ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದ್ದು, ಒಟ್ಟು ಹುದ್ದೆಗಳ ಪೈಕಿ ಕರ್ನಾಟಕ ಭಾಗಕ್ಕೆ 6,967 ಹುದ್ದೆಗಳನ್ನು ಹಾಗೂ ಉಳಿಕೆ ಮೂಲವೃಂದಕ್ಕೆ 8,033 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಅಭ್ಯರ್ಥಿಗಳು 15 ರೊಳಗೆ ಅರ್ಜಿ ಸಲ್ಲಿಸಬಹುದು. ಈ ಬಾರಿಯ ಅಧಿಸೂಚನೆಯಲ್ಲಿ ವಿವಿಧ ಬದಲಾವಣೆಗಳನ್ನು ಮಾಡಲಾಗಿದ್ದು, 6ರಿಂದ 8ನೇ ತರಗತಿಗೆ ಬೋಧಿಸುವ ಶಿಕ್ಷಕರ ನೇಮಕಾತಿಯಲ್ಲಿ ಈ ಹಿಂದಿನ ಅಧಿಸೂಚನೆಯಲ್ಲಿ ಕೈಬಿಡಲಾಗಿದ್ದ ಕನ್ನಡ ಪದವೀಧರರಿಗೂ ಅವಕಾಶ ಕಲ್ಪಿಸಲಾಗಿದೆ. ಐಚ್ಛಿಕ ವಿಷಯವಾಗಿ ಕನ್ನಡ ಅಧ್ಯಯನ ಮಾಡಿದವರಿಗೂ ನೇಮಕಾತಿಯಲ್ಲಿ ಅವಕಾಶ ನೀಡುವ ಮೂಲಕ ಸಿಹಿ ಸುದ್ದಿ ನೀಡಿದೆ. ಪದವೀಧರ ಭಾಷಾ ಶಿಕ್ಷಕರ ನೇಮಕಾತಿಯಲ್ಲಿ ಅಭ್ಯರ್ಥಿಯು ಪದವಿಯಲ್ಲಿ ಆಯಾ ವಿಷಯಗಳ ಜೊತೆಗೆ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳಲ್ಲಿ ಯಾವುದಾದರೂ ವಿಷಯವನ್ನು ಐಚ್ಛಿಕವಾಗಿ 3 ವರ್ಷ ಅಭ್ಯಾಸ ಮಾಡಿರಬೇಕು ಎಂದು ಪರಿಷ್ಕೃತ ಅಧಿಸೂಚನೆಯಲ್ಲಿ ಸೂಚಿಸಲಾಗಿದೆ. ಪ್ರಾಥಮಿಕ, ಪದವೀಧರ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗಳಿಗೆ ಪ್ರತ್ಯೇಕ ಅರ್ಹತಾ ಪಟ್ಟಿಗಳನ್ನು ಅಧಿಸೂಚನೆಯಲ್ಲಿ ನೀಡಲಾಗಿದ್ದು, ಅರ್ಜಿ ಸಲ್ಲಿಸುವ ಮುನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 21 ವರ್ಷ ಆಗಿರಬೇಕು.

0: ವ್ಯಕ್ತಿ, ಪ್ರವರ್ಗ ಒಂದು ಅಥವಾ ಮಾಜಿ ಸೈನಿಕ ಅಥವಾ ವಿಶೇಷಚೇತನ ಅಥವಾ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಒಂದು ವೃಂದದ ಒಂದು ಹುದ್ದೆಗೆ 500 ರೂಪಾಯಿ ಶುಲ್ಕ ಹಾಗೂ ಒಂದೇ ವೃಂದದ ಎರಡು ಹುದ್ದೆಗಳಿಗೆ 750 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಇಲಾಖೆಯ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಭಾರತೀಯ ರೈಲ್ವೆಯಲ್ಲಿ ಹುದ್ದೆಗಳ ಭರ್ತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ದೇಶದ ಪ್ರಮುಖ ಸಾರಿಗೆಯಾದ ಭಾರತೀಯ ರೈಲ್ವೆಯಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡು ಸುಭದ್ರ ಭವಿಷ್ಯ ರೂಪಿಸಿಕೊಳ್ಳಲು ಬಯಸುತ್ತಿರುವ ತಾಂತ್ರಿಕ ಅಭ್ಯರ್ಥಿಗಳಿಗೆ ಅತ್ಯುತ್ತಮ ಅವಕಾಶ ಒದಗಿ ಬಂದಿದೆ. ಕೇಂದ್ರ ಸರ್ಕಾರದ ರೈಲ್ವೆ ಸಚಿವಾಲಯದ ಅಧೀನದಲ್ಲಿರುವ ರೈಲ್ವೆ ನೇಮಕಾತಿ ಮಂಡಳಿಯು ದೇಶದಾದ್ಯಂತ ವಿವಿಧ ವಲಯಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗೆ ಮುಂದಾಗಿದ್ದು, ಜೂನಿಯರ್ ಎಂಜಿನಿಯರ್ ಹಾಗೂ ಡಿಪೋ ಮೆಟೀರಿಯಲ್ ಸೂಪರಿಡೆಂಟ್ ಹುದ್ದೆಗಳ ಭರ್ತಿಗೆ ಹಸಿರು ನಿಶಾನೆ ನೀಡಿದೆ. ಒಟ್ಟು 3,993 ಹುದ್ದೆಗಳ ನೇಮಕಾತಿಯಾಗಲಿದ್ದು, ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ತಾಂತ್ರಿಕ ನೈಪುಣ್ಯತೆ ಹೊಂದಿರುವ ಕುಶಲ ಸಿಬ್ಬಂದಿಯನ್ನು ನೇಮಕ ಮಾಡುವ ಉದ್ದೇಶದಿಂದ ಇಂಜಿನಿಯರಿಂಗ್ ಮುಗಿಸಿ ಕೆಲಸದ ನಿರೀಕ್ಷೆಯಲ್ಲಿರುವ ಲಕ್ಷಾಂತರ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ. ಜೂನಿಯರ್ ಇಂಜಿನಿಯರಿಂಗ್ ಮತ್ತು ಡಿಪೋ ಮೆಟೀರಿಯಲ್ ಸೂಪರಿಡೆಂಟ್ ಒಟ್ಟು 3,993 ಖಾಲಿ ಹುದ್ದೆಗಳಿಗೆ ಈ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ.
1: ಇದುವರೆಗೆ ನಾಗರತ್ನ ಅವರಿಂದ ಉದ್ಯೋಗ ವಾರ್ತೆಯನ್ನು ಕೇಳಿದಿರಿ.

ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಭಾಗದಲ್ಲಿದೆ 5:45. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಸ್ನೇಹಿತರೆ, ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಬೆಂಗಳೂರು ಕೇಂದ್ರದಿಂದ ಮೂಡಿ ಬರಬೇಕಾದಂತಹ ಮನೋಚಿಂತನ ಕಾರ್ಯಕ್ರಮ ಪ್ರಸಾರವಾಗದೇ ಇದ್ದದಕ್ಕಾಗಿ ವಿಷಾದಿಸುತ್ತೇವೆ. ಇದೀಗ ಆಲಿಸೋಣ ಭಾವಗೀತೆಗಳ ಕಾರ್ಯಕ್ರಮವನ್ನು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿದಿರಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆಯಲ್ಲಿದ್ದ ಭಾವಗೀತೆಯನ್ನು ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಆಲಿಸಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ ಸರಿಯಾಗಿ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಆರು ಗಂಟೆ 6:15 ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗರಣ. ವಿಷಯ ಕಾಗದ, ಡಿಜಿಟಲ್ ಮತ್ತು ಪರಿಸರ ಸಂರಕ್ಷಣೆ ಕುರಿತು ಮಾಹಿತಿ. ಪ್ರಸ್ತುತಿ ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಹೂ ಮತ್ತು ಹತ್ತಿ ಬೆಳೆಯುತ್ತಿರುವ ಅನ್ವರದ ರೈತ ಮಹಿಳೆ ಪಾರ್ವತಿಯವರ ಕೃಷಿ ಅನುಭವಗಳು. ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆ. ಇನ್ನು ಜನಪದ ಸಂಗೀತದಲ್ಲಿ ಹಬಲ್ಕಟ್ಟಿ ಗ್ರಾಮದ ದವಲ್ಸ ಬತ್ತರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಆಲಿಸುವರಿ. 7:20 7:45 ಚಿತ್ರಗೀತೆಗಳನ್ನು ಕೇಳುವರಿ. ನಿಮ್ಮ ಕರೆ ನಿಮಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 8:30 ಜನಪದ ಸಂಗೀತದಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಿಗೆರೆ ಗ್ರಾಮದ ಶಿವರಾಯ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಆರಿಸುವಿರಿ. 9:15 ಭಾವಗೀತೆಗಳ ಕಾರ್ಯಕ್ರಮ. 9:30 ಕರೆಂಟ್ ಅಫೈರ್ಸ್ ದೆಹಲಿ ಕೇಂದ್ರದಿಂದ. ಇನ್ನು 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬ್ರಿಜ್ನಾರಾಯಣ್ ಅವರ ಸರೋದ್ವಾದನ ಆರಿಸುವಿರಿ. 10:30 ಹಿಂದಿ ಚಿತ್ರಗೀತೆಗಳು. ಎವಿಷ್ಟು ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಾಳಿನ ಪ್ರಸಾರದಲ್ಲಿ ಗಮನಿಸಿ, ನಾಳೆ ರಾತ್ರಿ 9:30 ಮಾನ್ಯ ಉಪರಾಷ್ಟ್ರಪತಿಗಳು ಬೆಂಗಳೂರಿಗೆ ಭೇಟಿ ನೀಡಿದ ಕುರಿತಾದ ಬಾನುಲಿ ವರದಿ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ಉಳಿದಂತೆ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ, ವಂದನ. 6:30 ಚಿಂತನ, ಪುಟ್ಟರಾಜು ಎಲ್ಲವರಿಂದ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಲಿ. 6:35 ದೇಶಭಕ್ತಿಗೀತೆ, ಅಮೃತ ಸೋಮೇಶ್ವರ ಅವರ ರಚನೆ ರುಂದಗಾನದಲ್ಲಿ ಕೇಳುವಿರಿ. 6:40 ಜನಪದ ಗೀತೆಗಳು, ರಾಯಚೂರು ತಾಲೂಕಿನ ಹುಣಸಿಹಾಳ ಹೊಡೆದ ಗ್ರಾಮದ ಯಂಕಪ್ಪ ಏಗನೂರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ವಿಷಯ ಸಂಧಿವಾತಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ರಾಜಶೇಖರ್ ಸಿ ಹೊಸಮನಿ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ತಾಲೂಕು ಆಸ್ಪತ್ರೆ ಬ್ಯಾಡಗಿ, ಹಾವೇರಿ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ವಚನ ಗಾಯನ. 9:05 ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತು ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 9:30 ಚಿತ್ರಗೀತೆಗಳು. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರ. ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಮಾ ಕುಲಕರ್ಣಿ. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಲಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವೈಎಸ್ ಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ ಪ್ರಗತಿ ಪಥ, ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 1:30 ನಿಮಿಷಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, 2:40 ನಿಮಿಷಕ್ಕೆ ಚಿಲ್ಡ್ರನ್ಸ್ ಪ್ರೋಗ್ರಾಮ್ ಬೆಂಗಳೂರು ಕೇಂದ್ರದಿಂದ, ಇನ್ನು 3 ಗಂಟೆಗೆ FM 101.3 MHz ಕಾರ್ಯಕ್ರಮಗಳು. ಇನ್ನು ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಅಂತ್ಯಾಕ್ಷರಿ ನೇರ ಫೋನ್ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ, 5:30 ನಿಮಿಷಕ್ಕೆ ಯುವವಾಣಿಯಲ್ಲಿ ಕರೆಂಟ್ ಅಫೈರ್ಸ್ ಪ್ರಚಲಿತ ವಿದ್ಯಮಾನಗಳ ಪಕ್ಷಿಕ ನೋಟ, ಪ್ರಸ್ತುತಿ ವೆಂಕಟೇಶ್ ಹೋಗರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, 6:15 ನಿಮಿಷಕ್ಕೆ ಗೋಧೂಳಿ ರಾಯಚೂರಿನ ಬಸವಶ್ರೀ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, 6:51 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ, ಕೃಷಿ ವಸ್ತು ಸಂಗ್ರಹಾಲಯ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ, 7:20 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ಮರ್ಚೇಡ್ ಗ್ರಾಮದ ಬಸಪ್ಪ ಮತ್ತು ಸಂಗಡಗಿರಿಯಿಂದ ಬಯಲಾಟದ ಪದಗಳು, 7:45 ನಿಮಿಷಕ್ಕೆ ಸಮಾಚಾರ ದರ್ಶನ, 8:00 ಚಿತ್ರಗೀತೆಗಳನ್ನು ಆರಿಸುವಿರಿ, 8:30 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳನ್ನು ಆಲಿಸುವಿರಿ, 9:15 ನಿಮಿಷಕ್ಕೆ ಭಾವಗೀತೆಗಳ ಕಾರ್ಯಕ್ರಮ, ಇನ್ನು 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕನ್ಯಾಕುಮಾರಿ ಅವರಿಂದ ವಯಲಿನ್ ವಾದನ, 10:30 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು. ಇವಿಷ್ಟು ನಿಲಯದಿಂದ ಇಂದು ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: monitoring sugar prices, stocks and movement across the country. India's industrial output growth, as measured by the Index of Industrial Production, IIP, expanded by 6.7% in July this year on an annual basis. The July data indicates that industrial activity continued to expand at a healthy pace, although the pace of growth moderated from the revised June level. The sharp upward revision in June's IIP growth to 8.8% from 7.3% also indicates that the industrial momentum entering the July quarter was stronger than initially estimated. According to government data released today, manufacturing, which carries the heaviest weight in the index, grew by 7.3%, while electricity and gas supply posted an 8.7% expansion in July. The Pradhan Mantri Jan Dhan Yojana has completed 12 years today, marking a significant milestone in transforming country's financial inclusion landscape. In a social media post, Prime Minister Narendra Modi has said that the scheme has delivered an unprecedented scale and transformative outcomes with an unparalleled impact in the last 12 years. Mr. Modi said that the scheme is playing a significant role in advancing financial inclusion and empowering people across the country. Under the Pradhan Mantri Jan Dhan Yojana, more than 59 crore accounts have been opened so far, with total deposits amounting to 3,17,000 crore rupees. Prime Minister Narendra Modi has expressed grief over the passing away of King Harald V of Norway. The Prime Minister recalled his meeting with King Harald V during his visit to Norway earlier this year. Raksha Bandhan, the festival of special bond between brothers and sisters, is being celebrated today across the country. The President, the Vice President and the Prime Minister celebrated the occasion with children and students of various schools and organizations in New Delhi today. India's Vilavan Senthil Kumar will take on Hungary's Balázs Farkas in the final of the PSA Budapest Squash Open tonight. And that is the end of this news bulletin.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:10.
2: ಪೊಲೀಸ್
3: ಮಿಸ್ ಸೀಮಾ?
2: ಹೌದು.
3: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
2: ಯಾಕೆ ಆದ್ರೆ ನಾನು
3: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
2: ಡಿಜಿಟಲ್ ಅರೆಸ್ಟ್?
3: 1,00,000 ಕೊಡಿ, ಬಚಾವಾಗ್ತೀರಾ.
2: ಅಷ್ಟೊಂದು ಹಣ?
3: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
2: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗಬೇಡಿ. ಪೊಲೀಸ್, ಬ್ಯಾಂಕ್, ಆರ್ಬಿಐ ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
4: ಹಲೋ ಮಮ್ಮ.
2: ಹಾಯ್.
3: ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
7: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
6: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ NEFT ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ IFSC ಕೋಡ್, IPOS 0000 DOP ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
7: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ UPI ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
6: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
8: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
9: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
10: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
9: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
10: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
9: ಟೋಲ್ ಫ್ರೀ 1-800-420-2233.

ಇದೀಗ ಕಾಣೆಯಾದ ಮಹಿಳೆಯ ಕುರಿತಾದ ಪ್ರಕಟಣೆ. ಕುಮಾರಿ ಮಮತಾ ಎನ್ನುವರು ಕಾಣೆಯಾಗಿದ್ದಾರೆ. ತಂದೆ ಹೆಸರು ದಿವಂಗತ ನರಸಪ್ಪ. 19 ವರ್ಷ ವಯಸ್ಸಿನ ಇವರು ಕೂಲಿ ಕೆಲಸ ಮಾಡುತ್ತಿದ್ದರು.

ಇವರು ಹೊಸಪೇಟೆ ಎಕ್ಲಾಸ್ಪುರ್ ಇಲ್ಲಿಂದ ಕಾಣೆಯಾಗಿರುತ್ತಾರೆ. ಇವರ ಎತ್ತರ ಅಂದಾಜು 4.5 ಅಡಿ ಎತ್ತರವುಳ್ಳವರಾಗಿದ್ದು ಗೋಧಿ ಮೈಬಣ್ಣ, ಗುಂಡನೆಯ ಮುಖ, ಕಪ್ಪು ಕೂದಲ ಹೊಂದಿದ್ದ ಇವರು ಕನ್ನಡ ತೆಲುಗು ಭಾಷೆಗಳನ್ನು ಬಲ್ಲವರಾಗಿದ್ದು 10ನೇ ತರಗತಿವರೆಗೆ ಕನ್ನಡ ಭಾಷೆಯಲ್ಲಿ ವ್ಯಾಸಂಗ ಮಾಡಿರುತ್ತಾರೆ. ಇವರು ಬಿಳಿ ಬಣ್ಣದ ಚೂಡಿದಾರ ಹಾಗೂ ಬಿಳಿ ವೇಲ್ ಧರಿಸಿರುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ PSI ಗ್ರಾಮೀಣ ಠಾಣೆ 9480803850 ಇಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಗ್ರಾಮೀಣ ಪೊಲೀಸ್ ಠಾಣೆ ರಾಯಚೂರು ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತೋರ್ವ ಕಾಣೆಯಾದ ಮನುಷ್ಯನ ಪ್ರಕಟಣೆ. ಹೆಸರು ಪ್ರೇಮ್ ಕುಮಾರ್ ದೇಸಾಯಿ, ತಂದೆ ಹೆಸರು ಬಸವರಾಜ್. 34 ವರ್ಷ ವಯಸ್ಸಿನ ಇವರು ಖಾಸಗಿ ಕೆಲಸ ಮಾಡಿಕೊಂಡಿರ್ತಾರೆ. ಇವರು ಆದಿಬಸವೇಶ್ವರ ಕಾಲೋನಿ ಎರ್ಮರ್ಸ್ ರಾಯಚೂರು ತಾಲೂಕು ಇಲ್ಲಿಂದ ಕಾಣೆಯಾಗಿರುತ್ತಾರೆ. ಇವರ ಎತ್ತರ ಅಂದಾಜು 5.6 ಅಡಿ ಎತ್ತರ ಉಳ್ಳವರಾಗಿದ್ದು ಗೋಧಿ ಮೈಬಣ್ಣ, ಗುಂಡನೆಯ ಮುಖ, ಕಪ್ಪು ಕೂದಲನ್ನು ಹೊಂದಿದ ಇವರು ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್, ತಮಿಳು ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪ್ಲೊಮೋ ವಿದ್ಯಾಭ್ಯಾಸ ಮಾಡಿದ ಇವರು ತಿಳಿ ಬಣ್ಣದ ಕಿತ್ತಾಳೆ ಫುಲ್ ತೋಳಿನ ಅಂಗಿ, ಬ್ಲೂ ಜೀನ್ಸ್ ಪ್ಯಾಂಟನ್ನು ಧರಿಸಿರುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ PSI ಗ್ರಾಮೀಣ ಠಾಣೆ 9480803850 ಇಲ್ಲಿ ಸಂಪರ್ಕಿಸಬೇಕಾಗಿ ಪ್ರಕಟಣೆಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆ ರಾಯಚೂರು ಇವರು ತಿಳಿಸಿರುತ್ತಾರೆ.

0: ಪ್ರಕಟಣೆಗಳನ್ನು ಆಲಿಸಿದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಇದು ಆಕಾಶವಾಣಿ ರಾಯಚೂರು ಕೇಂದ್ರ.

ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಿಸರ್ಗರಿಣ ನಿಸರ್ಗರಿಣ ನಿಸರ್ಗರಿಣ. ಪ್ರಸ್ತುತಿ ಶ್ರೀದೇವಿ ನಾಗೇಂದ್ರ. ಪ್ರಿಯ ಕೇಳುಗರೆ, ಇಂದಿನ ನಿಸರ್ಗರಿಣ ಕಾರ್ಯಕ್ರಮದಲ್ಲಿ ನಾವು ಕಾಗದದ ಬಳಕೆಯನ್ನು ಮಿತಿಗೊಳಿಸುವುದರಿಂದ ಪರಿಸರದ ಮೇಲೆ ಆಗುವಂತಹ ಪರಿಣಾಮದ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೈನಂದಿನ ಜೀವನದಲ್ಲಿ ಕಾಗದಕ್ಕೆ ಬಹಳ ಮಹತ್ವವಿದೆ. ನಾವು ಓದುವಂತಹ ಪುಸ್ತಕಗಳು, ನೋಟ್ಬುಕ್ಕುಗಳು, ಪತ್ರಿಕೆಗಳು ಹಾಗೆಯೇ ವಿವಿಧ ದಾಖಲೆಗಳಿಗೆ ನಾವು ಕಾಗದವನ್ನು ಬಳಸ್ತೇವೆ. ನಮ್ಮ ನಿತ್ಯ ಜೀವನದಲ್ಲಿಯೂ ಕೂಡ ಅಷ್ಟೇ, ಕಾಗದ ನಮ್ಮ ಎಲ್ಲ ಕೆಲಸಗಳಿಗೂ ಕೂಡ ಬಳಸ್ತೇವೆ. ಆದರೆ ಕಾಗದವನ್ನು ತಯಾರಿಸಲಿಕ್ಕೆ ಮರಗಳನ್ನು ಕಡಿಯಬೇಕಾಗುತ್ತೆ. ಇದು ಕೂಡ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹೆಚ್ಚು ಕಾಗದ ಬಳಸಿದಷ್ಟು ಹೆಚ್ಚು ಮರಗಳನ್ನು ಕಡಿಯುವಂತಹ ಅಗತ್ಯತೆ ಉಂಟಾಗುತ್ತೆ. ಇದರಿಂದ ಅರಣ್ಯ ನಾಶ, ವಾಯುಮಾಲಿನ್ಯ ಹಾಗೆ ಪರಿಸರದ ಅಸಮತೋಲನವೂ ಉಂಟಾಗುತ್ತೆ. ಆದ್ದರಿಂದ ನಾವು ಒಂದು ಗಮನದಲ್ಲಿಟ್ಟುಕೊಳ್ಳಬೇಕು ಏನು ಅಂದರೆ, ಅಗತ್ಯವಿಲ್ಲದ ಕಾಗದವನ್ನು ವ್ಯರ್ಥ ಮಾಡಬಾರ್ದು. ಸಾಧ್ಯವಾದಷ್ಟು ಇತ್ತೀಚಿನ ದಿನಗಳಲ್ಲಂತೂ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಧುನಿಕ ಯುಗ ತಂತ್ರಜ್ಞಾನ ಯುಗ ಅಂಥೇಳಿ ಕರೆಸಿಕೊಳ್ತಿದೆ. ಅಂದರೆ ಡಿಜಿಟಲ್ ಯುಗ ಆಗಿದೆ. ಪ್ರತಿಯೊಂದಕ್ಕೂ ನಾವು, ನಮ್ಮ ಎಲ್ಲ ನಿತ್ಯ ಕಾರ್ಯಗಳಿಗೂ ಕೂಡ ನಾವು ಕಾಗದದ ಬದಲಾಗಿ ಡಿಜಿಟಲ್ ಮೋಡನ್ನು ಬಳಸುವುದರ ಮೂಲಕ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತೇವೆ. ಅದರಲ್ಲಿಯೂ ಕೂಡ ನಾವು ದಾಖಲೆಗಳನ್ನು ಸಂಗ್ರಹಿಸಿಕೊಳ್ಳಿಕ್ಕೂ ಒಂದು ಅವಕಾಶ ಇದೆ. ಅಲ್ಲದೆ ಕಾಗದವನ್ನು ನಾವು ಬಳಸುವಾಗ ಎರಡೂ ಬದಿಗಳನ್ನು ಬಳಸಬೇಕು. ಕೆಲವರು ನೋಡ್ತಿರ್ತೇವೆ ಕೆಲವು ಸಲ ಕೇವಲ ಕಾಗದದ ಒಂದು ಬದಿಯನ್ನು ಬಳಸಿಬಿಟ್ಟು ಮತ್ತೊಂದು ಬದಿಯಲ್ಲಿ ಅವಕಾಶ ಇದ್ದರೂ ಕೂಡ ಅದನ್ನು ಬಳಸಿ

ಮತ್ತೆ ವ್ಯರ್ಥ ಮಾಡಿ ಬಿಸಾಡ್ತಿರ್ತಾರೆ. ಹಾಗಾಗಿ ಹಳೆಯ ಕಾಗದವನ್ನು ನಾವು ಮರುಬಳಕೆ ಮಾಡಬೇಕು, ಮರು ಸಂಸ್ಕರಣೆಗೆ ನೀಡಬೇಕು ಮತ್ತು ಕಾಗದದ ಎರಡೂ ಬದಿಗಳನ್ನು ನಾವು ಬಳಸಬೇಕು. ಇನ್ನು ಕಾಗದದ ಬಳಕೆ ಮತ್ತು ಪರಿಸರ ಅಂತ ನಾವು ನೋಡೋದಾದರೆ, ಮರಗಳ ಸಂರಕ್ಷಣೆ ಕಾಗದದ ತಯಾರಿಕೆಯಲ್ಲಿ ಮುಖ್ಯವಾದಂತಹ ಒಂದು ಕಚ್ಚಾ ವಸ್ತು ಅಂದರೆ ಅದು ಮರ ಆಗಿದೆ. ಕಾಗದದ ಬಳಕೆಯನ್ನು ನಾವು ಕಡಿಮೆ ಮಾಡಿದರೆ ಮರಗಳನ್ನು ಕಡಿಯುವಂತಹ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅಲ್ಲದೆ ಅರಣ್ಯ ಸಂರಕ್ಷಣೆಯನ್ನು ಕೂಡ ಮಾಡಬಹುದು. ಮರಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ಆದ್ದರಿಂದ ಮರಗಳನ್ನು ಉಳಿಸುವುದು ಹವಾಮಾನ ಮತ್ತು ಪರಿಸರಕ್ಕೆ ಬಹಳ ಮುಖ್ಯವಾಗಿದೆ. ಇನ್ನು ನೀರಿನ ಉಳಿತಾಯ, ಕಾಗದದ ತಯಾರಿಕೆಯಲ್ಲಿ ಸಾಕಷ್ಟು ನೀರನ್ನು ಬಳಸಲಾಗುತ್ತೆ. ಕಾಗದವನ್ನು ನಾವು ಕಡಿಮೆ ಬಳಸುವುದರಿಂದ ನೀರಿನ ಸಂಪನ್ಮೂಲಗಳ ಮೇಲಿನ ಒತ್ತಡವನ್ನು ಕೂಡ ಕಡಿಮೆ ಮಾಡಬಹುದಾಗಿದೆ. ಮತ್ತೊಂದು ಮುಖ್ಯ ವಿಷಯ ಏನು ಅಂದರೆ, ಕಾಗದದ ತಯಾರಿಕೆಯಲ್ಲಿ ಕಾರ್ಖಾನೆಗಳಲ್ಲಿ ವಿದ್ಯುತ್ ಮತ್ತು ಇಂಧನ ಬೇಕಾಗುತ್ತೆ. ಬಳಕೆಯನ್ನು ಕಡಿಮೆ ಮಾಡೋದರಿಂದ ಶಕ್ತಿಯ ಬಳಕೆಯನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಇನ್ನು ನಾವು ಹೆಚ್ಚು ಹೆಚ್ಚು ಕಾಗದವನ್ನು ಬಳಸಿ ಎಲ್ಲೆಂದರಲ್ಲಿ ಬಿಸಾಡಿದರೆ ತ್ಯಾಜ್ಯದ ಪ್ರಮಾಣ ಕೂಡ ಸಂಗ್ರಹವಾಗುತ್ತೆ. ಆದ್ದರಿಂದ ಬಳಸಿದ ಕಾಗದವನ್ನು ನಾವು ಎಲ್ಲೆಂದರಲ್ಲೇ ಬಿಸಾಡೋದ್ರಿಂದ ತಪ್ಪಿಸಬೇಕು. ಇದರಿಂದ ಕಾಗದದ ಕಸದ ಸಂಗ್ರಹಣೆ ಕೂಡ ಕಡಿಮೆ ಆಗುತ್ತೆ ಮತ್ತು ಕಾಗದವನ್ನು ಮರುಬಳಕೆ ಹಾಗೆ ಮರು ಸಂಸ್ಕರಣೆ ಮಾಡೋದ್ರಿಂದ ಈ ಒಂದು ಕಾಗದದ ತ್ಯಾಜ್ಯವನ್ನು ಕೂಡ ಕಡಿಮೆ ಮಾಡಬಹುದಾಗಿದೆ. ಇನ್ನು ಕಾಗದವನ್ನು ಹೇಗೆ ತಯಾರಿಸಲಾಗುತ್ತೆ ಅಂದರೆ, ಕಾಗದವನ್ನು ಸಾಮಾನ್ಯವಾಗಿ ಮರಗಳಿಂದ ದೊರೆಯುವಂತಹ ಮರದ ತಿರುಳಿನಿಂದ ತಯಾರಿಸಲಾಗುತ್ತೆ. ಮರಗಳನ್ನು ಕಡಿದು ಅವುಗಳನ್ನು ಸಂಸ್ಕರಿಸಿ ತಿರುಳು ತಯಾರಿಸಿ ನಂತರ ವಿವಿಧ ಹಂತಗಳ ಮೂಲಕ ಕಾಗದವನ್ನು ಉತ್ಪಾದಿಸಲಾಗುತ್ತೆ. ಕಾಗದದ ಬೇಡಿಕೆ ಹೆಚ್ಚಾದಾಗ ಮರದ ಸಂಪನ್ಮೂಲಗಳ ಮೇಲಿನ ಒತ್ತಡವೂ ಹೆಚ್ಚಾಗುತ್ತೆ. ಮರಗಳು ಮಣ್ಣು ಕೊಚ್ಚಿ ಹೋಗುವುದನ್ನು ತಡೆಯಲಿಕ್ಕೆ, ಜೀವಿಗಳಿಗೆ ಆಶ್ರಯ ನೀಡಲಿಕ್ಕೆ ಮತ್ತು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಅರಣ್ಯಗಳ ನಾಶ ನಾವು ಬಳಸುವಂತಹ ಹೆಚ್ಚು ಹೆಚ್ಚು ಅಥವಾ ಅನಾವಶ್ಯಕವಾಗಿ ಬಳಸುವಂತಹ ಕಾಗದದ ಪ್ರಮಾಣವನ್ನು ಅವಲಂಬಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಅರಣ್ಯಗಳನ್ನು ಉಳಿಸುವಲ್ಲಿ ನಾವು ನಿತ್ಯದ ನಮ್ಮ ಚಟುವಟಿಕೆಗಳಲ್ಲಿ ಬಳಸುವಂತಹ ಕಾಗದದ ಬಳಕೆಯ ಪ್ರಮಾಣವನ್ನು ಕೂಡ ನಾವು ತಗ್ಗಿಸಬೇಕು. ಅಗತ್ಯವಿರುವಷ್ಟೇ ಕಾಗದವನ್ನು ಬಳಸಬೇಕು. ಆಗಲೇ ಹೇಳಿದಾಗೆ ಕಾಗದದ ಎರಡೂ ಬದಿಗಳಲ್ಲಿ ಬರೆಯಬೇಕು. ಅನಗತ್ಯವಾಗಿ ದಾಖಲೆಗಳನ್ನು ಮುದ್ರಿಸಬಾರದು. ಹಳೆಯ ಕಾಗದದ ಖಾಲಿ ಭಾಗವನ್ನು ನಾವು ಬೇರೆ ಒಂದು ರಫ್ ಆಗಿ ಬರೆಯುವಂತಹ ಚಟುವಟಿಕೆಗಳಲ್ಲಿ ಬರವಣಿಗೆಗಾಗಿ ಅದನ್ನು ಬಳಸಬೇಕು. ಇನ್ನು ಕಾಗದದ ತ್ಯಾಜ್ಯವನ್ನು ನಾವು ಬೇರ್ಪಡಿಸಿ ಮರು ಸಂಸ್ಕರಣೆಗೆ ಕೊಡಬೇಕು. ಸಾಧ್ಯವಾದಷ್ಟು ಡಿಜಿಟಲ್ ಅಧ್ಯಯನ ಸಾಮಗ್ರಿಗಳನ್ನು ಕೂಡ ನಾವು ಬಳಸಿದ್ದೇ ಆದಲ್ಲಿ ಕಾಗದದ ಬಳಕೆಯ ಪ್ರಮಾಣವನ್ನು ತಗ್ಗಿಸಬಹುದು. ಈಗ ಡಿಜಿಟಲ್ ಬಳಕೆ ಮತ್ತು ಕಾಗದದ ಕಡಿಮೆ ಬಳಕೆ ಕುರಿತಾಗಿ ನೋಡೋದಾದರೆ, ಈ ಒಂದು ಆಧುನಿಕ ಯುಗ ತಂತ್ರಜ್ಞಾನ ಯುಗ ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆ. ಮೊಬೈಲ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಟ್ಯಾಬ್ಲೆಟ್ ಮತ್ತು ಇಂಟರ್ನೆಟ್ಗಳ ಮೂಲಕ ನಾವು ಮಾಹಿತಿಯನ್ನು ಸುಲಭವಾಗಿ ನಮ್ಮ ಅಂಗೈಯಲ್ಲಿ ಕ್ಷಣದಲ್ಲಿ ಪಡೆಯಬಹುದಾಗಿದೆ. ಇದರಿಂದ ಅನಗತ್ಯವಾಗಿ ಕಾಗದ ಬಳಸುವಂತಹ ಅಗತ್ಯವನ್ನು ಕೂಡ ಕಡಿಮೆ ಮಾಡಬಹುದು. ಹಿಂದೆಲ್ಲ ನಾವು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಪತ್ರ, ಕಾಗದಗಳು, ಮುದ್ರಿತ ದಾಖಲೆಗಳು ಮತ್ತು ಪುಸ್ತಕಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ವಿ. ಆದರೆ ಇಂದಿನ ದಿನಮಾನಗಳಲ್ಲಿ ಇಮೇಲ್, ಡಿಜಿಟಲ್ ದಾಖಲೆಗಳು, ಆನ್ಲೈನ್ ಪುಸ್ತಕಗಳು ಮತ್ತು ಶಿಕ್ಷಣದ ವಿವಿಧ ಆ್ಯಪ್ ಅಪ್ಲಿಕೇಶನ್ಗಳ ಮೂಲಕ ಮಾಹಿತಿಯನ್ನು ನಾವು ವೇಗವಾಗಿ ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಕಾಗದದ ಬಳಕೆಯನ್ನು ಕಡಿಮೆ ಮಾಡುವುದರಿಂದ ಮರಗಳನ್ನು ಸಂರಕ್ಷಿಸಲು ಸಹಾಯವಾಗುತ್ತೆ. ಜೊತೆಗೆ ಕಾಗದದ ಉತ್ಪಾದನೆಗೆ ಬೇಕಾಗುವಂತಹ ನೀರು ಮತ್ತು ಶಕ್ತಿಯ ಬಳಕೆಯನ್ನು ಕೂಡ ಕಡಿಮೆ ಮಾಡಲು ಸಾಧ್ಯವಾಗುತ್ತೆ. ಅಲ್ಲದೆ ಕಾಗದದ ತ್ಯಾಜ್ಯವು ಕಡಿಮೆಯಾಗುತ್ತೆ. ಡಿಜಿಟಲ್ ಸಾಧನ

ಸಾಧನಗಳನ್ನು ನಾವು ಬಳಸುವಾಗ ಜವಾಬ್ದಾರಿಯಿಂದ ಬಳಸುವುದು ಅತಿ ಮುಖ್ಯವಾಗಿದೆ. ಅಗತ್ಯವಿಲ್ಲದ ಮಾಹಿತಿಯನ್ನು ಮುದ್ರಿಸದೆ ಸಾಧ್ಯವಾದಾಗ ಡಿಜಿಟಲ್ ರೂಪದಲ್ಲಿ ಉಳಿಸಬಹುದು. ಅಗತ್ಯವಿರುವ ದಾಖಲೆಗಳನ್ನು ಮಾತ್ರವೇ ಮುದ್ರಿಸಿಕೊಂಡು ಕಾಗದದ ಎರಡೂ ಬದಿಗಳನ್ನು ಬಳಸಬಹುದು. ಒಟ್ಟಾರೆ ಹೇಳೋದಾದರೆ, ಡಿಜಿಟಲ್ ತಂತ್ರಜ್ಞಾನವನ್ನು ಸರಿಯಾಗಿ ನಾವು ಬಳಸಿಕೊಂಡು ಕಾಗದದ ಅನಗತ್ಯ ಬಳಕೆಯನ್ನು ಕಡಿಮೆ ಮಾಡಿದರೆ ನಮ್ಮ ಪರಿಸರವನ್ನು ಸಂರಕ್ಷಿಸಲು ನಾವು ಕೊಡುಗೆಯನ್ನು ನೀಡಬಹುದು. ಹಾಗಾಗಿ ಸ್ನೇಹಿತರೆ, ಡಿಜಿಟಲ್ ಬಳಸಿ ಕಾಗದ ಉಳಿಸಿ, ಕಾಗದ ಉಳಿಸಿ ಪರಿಸರ ಸಂರಕ್ಷಿಸಿ. ಕಾಗದ ಉಳಿಸಿ ಮರ ಉಳಿಸಿ, ನೀರು ಉಳಿಸಿ, ಪರಿಸರ ಉಳಿಸಿ. ಹಾಗೆಯೇ ಕಾಗದವನ್ನು ಉಳಿಸುವುದು ಎಂದರೆ ಕೇವಲ ಕಾಗದವನ್ನು ಉಳಿಸುವುದಲ್ಲ, ಮರ, ನೀರು, ಶಕ್ತಿ ಮತ್ತು ನಮ್ಮ ಭವಿಷ್ಯದ ಪರಿಸರವನ್ನು ಉಳಿಸುವುದಾಗಿದೆ. ಸೊ ಕೇಳಿದರೆ, ಕೇಳಿದ್ರಲ್ಲ ಇದುವರೆಗೂ, ನಮ್ಮ ನಿತ್ಯ ಜೀವನದಲ್ಲಿ ಬಳಸುವಂತಹ ಒಂದು ಕಾಗದದ ಬಳಕೆಯ ಪ್ರಮಾಣ ಹೆಚ್ಚಾದಲ್ಲಿ ಪರಿಸರಕ್ಕೆ ಹೇಗೆ ಹಾನಿಯನ್ನುಂಟು ಮಾಡುತ್ತೆ ಮತ್ತು ಕಾಗದದ ಬಳಕೆಯನ್ನು ನಾವು ಇತಿಮಿತಿಯಲ್ಲಿ ಬಳಸೋದ್ರಿಂದ ಪರಿಸರಕ್ಕೆ ನಾವು ಯಾವ ರೀತಿಯನ್ನು ಕೊಡುಗೆ ಕೊಡಬಹುದು ಅನ್ನೋದನ್ನು ತಾವು ಕೂಡ ಅವಶ್ಯಕತೆ ಇದ್ದಲ್ಲಿ ಮಾತ್ರವೇ ಕಾಗದವನ್ನು ಬಳಸ್ತೀರಿ, ಕಾಗದದ ತ್ಯಾಜ್ಯವನ್ನು ಕಡಿಮೆ ಮಾಡ್ತೀರಿ, ಅಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಡಿಜಿಟಲ್ ಅಂದರೆ ಮೊಬೈಲ್ ಆ್ಯಪ್ಗಳ ಮೂಲಕ ನಮ್ಮ ನಿತ್ಯದ ವ್ಯವಹಾರಗಳನ್ನು ಮಾಡ್ತೇವೆ ಅಂತ ಹೇಳ್ತಾ ಪರಿಸರ ಸಂರಕ್ಷಣೆಗೆ ನಮ್ಮ ಕೊಡುಗೆಯನ್ನು ನೀಡೋಣ. ಮತ್ತೆ ಭೇಟಿಯಾಗೋಣ ಮುಂದಿನ ನಿಸರ್ಗ ಋಣ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೂ ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಿಸರ್ಗ ಋಣ ಕೇಳಿದ್ರಿ. ಪ್ರಸ್ತುತಿ ಶ್ರೀದೇವಿ ನಾಗೇಂದ್ರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ಸಹಕಾರ ವಿ ನರಸಿಂಹಲು. ಪರಿಸರದಲ್ಲಿ ಹಸಿ

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಈಗ ಕೇಳೋಣ ಭಾವಗೀತೆಗಳನ್ನು. ಇದೀಗ ನೀವು ಆಲಿಸುತ್ತಿರುವಿರಿ ರವಿ ಕುಲಕರ್ಣಿಯವರ ಧ್ವನಿಯಲ್ಲಿ ದ.ರಾ. ಬೇಂದ್ರೆ ವಿರಚಿತ ಭಾವಗೀತೆ.

ದ ರವೀಂದ್ರ ವಿರಚಿತ ಭಾವಗೀತೆಯನ್ನು ರಾಜೇಶ್ ಕೃಷ್ಣನ್ ಹಾಗೂ ರವಿ ಕುಲಕರ್ಣಿ ಇವರುಗಳ ಧ್ವನಿಗಳಲ್ಲಿ ಆಲಿಸಿದರೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯವಾಗುತ್ತಲಿದೆ 6:37. ಮೊದಲಿಗೆ ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ.

0: ಕರೋಡ್ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ವಾಲ್ಮೀಕಿ ನಿಗಮದ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ಧಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಸಂಬಂಧಿಸಿದಂತೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಪ್ರತಿಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಬಾರದು ಎಂಬ ಹಿನ್ನೆಲೆಯಲ್ಲಿ ರಾಜೀನಾಮೆ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ತಾವು ಭಾಗಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸದನದ ಸಮಯ ಹಾಳು ಮಾಡಿದವರು ಸಂವಿಧಾನದ ವಿರೋಧಿಗಳು ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನರನ್ನ ವಿರೋಧ ಪಕ್ಷದವರು ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಸಂವಿಧಾನಕ್ಕೆ ತಾವು ಸಂಪೂರ್ಣವಾಗಿ ತಲೆಬಾಗುವುದಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಕೇಂದ್ರ ಸರ್ಕಾರ ಹೊರಡಿಸಿರುವ ವರದಿ ಜಾರಿ ಮಾಡುವ ಅಧಿಸೂಚನೆಯು ಜೀವ ವಿರೋಧಿ ಹಾಗೂ ಅಮಾನವೀಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮಘಟ್ಟ ಪ್ರದೇಶದ 10 ಜಿಲ್ಲೆಗಳ 1449 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಘೋಷಿಸಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಈ ಅಧಿಸೂಚನೆಯು ಲಕ್ಷಾಂತರ ಕುಟುಂಬಗಳನ್ನು ಆತಂಕಕ್ಕೆ ಈಡು ಮಾಡಿದೆ. ಮಲೆನಾಡು ಹಾಗೂ ಪಶ್ಚಿಮಘಟ್ಟ ಪ್ರದೇಶಗಳ ಜನರ ಹಿತ ಗಮನದಲ್ಲಿ ಇಟ್ಟುಕೊಂಡು ಪರಿಹಾರ ಕಂಡುಕೊಳ್ಳಲು ಒಂದು ದಿನದ ವಿಶೇಷ ಅಧಿವೇಶನ ಕರೆಯಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಘಟ್ಟ ಭಾಗದ ಜನರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ಧೈರ್ಯ ತುಂಬಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಉದ್ದೇಶದಿಂದ ಬೆಂಗಳೂರನ್ನು ಹೊರತುಪಡಿಸಿ ಇತರೆ 5 ನಗರಗಳನ್ನು ಗುರುತಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗೃಹ

0: ಪಡಿಸಿದ್ದಾರೆ. ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಇಂದು ರಾಜ್ಯ ಪೊಲೀಸರಿಗಾಗಿ ಸಮಗ್ರ ಸಾಮರ್ಥ್ಯ ವೃದ್ಧಿ ತರಬೇತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಎನ್ಎಸ್ಜಿ ತರಬೇತಿಯಿಂದ ರಾಜ್ಯದ ಪೊಲೀಸರ ಸಾಮರ್ಥ್ಯ ಹಾಗೂ ಕೌಶಲ್ಯ ಹೆಚ್ಚಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಗಗನಚುಂಬಿ ಕಟ್ಟಡಗಳ ಮೇಲೆ ಹೆಲಿಪ್ಯಾಡ್ ನಿರ್ಮಾಣ ಕಡ್ಡಾಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ರೌಡಿಗಳ ನಿಗ್ರಹಕ್ಕೆ ಪ್ರತ್ಯೇಕ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 72,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಲು ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಾಜ್ಯ ಸರ್ಕಾರಿ ಪರಿಶಿಷ್ಟ ನೌಕರರ ಸಮನ್ವಯ ಸಮಿತಿಯ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸರ್ಕಾರಿ ನೌಕರರು ನಿಮ್ಮ ಮಕ್ಕಳೊಂದಿಗೆ ಬಡವರ ಮಕ್ಕಳನ್ನು ಇಂಜಿನಿಯರ್ ವೈದ್ಯರನ್ನಾಗಿ ಮಾಡುವಂತೆ ಪ್ರೋತ್ಸಾಹಿಸಿ ಎಂದು ಕರೆ ನೀಡಿದ್ದಾರೆ. ಈ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಪ್ರತ್ಯೇಕ ನೂತನ ಕಾನೂನು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವನೆ ಕೈಬಿಟ್ಟು ಪ್ರಸ್ತುತ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಉತ್ತರ ಕರ್ನಾಟಕ ಭಾಗದ ಶಾಸಕರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್, ಮಾಜಿ ಸಚಿವ ಸಿಸಿ ಪಾಟೀಲ್ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ. ಧಾರವಾಡ ವಿಶ್ವವಿದ್ಯಾನಿಲಯದಲ್ಲೇ ಸೈಬರ್ ಕಾನೂನು, ಸಂವಿಧಾನಿಕ ಕಾನೂನು, ವಾಣಿಜ್ಯ ಹಾಗೂ ಅಂತಾರಾಷ್ಟೀಯ ಕಾನೂನು ಅಧ್ಯಯನ ವಿಭಾಗಗಳನ್ನು ಆರಂಭಿಸಬಹುದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಬೆಂಗಳೂರಿನಲ್ಲಿ ಇಂದು ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದರು. ತನಿಖಾಧಿಕಾರಿ ಎಸಿಪಿ ರಾಘವೇಂದ್ರ ಹೆಗಡೆ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆ ನಡೆಸಿದ್ದಾರೆ. ಪ್ರಕರಣದ ಹಣಕಾಸಿನ ಅಂಶಗಳನ್ನು ಇಡಿ ಪರಿಶೀಲನೆ ನಡೆಸುತ್ತಿದ್ದು, ನೇಮಕಾತಿ ಪ್ರಕ್ರಿಯೆಯಲ್ಲಿನ ಅಕ್ರಮಗಳು ಮತ್ತು ವಿವಿಧ ಅಧಿಕಾರಿಗಳ ಪಾತ್ರದ ಬಗ್ಗೆ ಸಿಐಡಿ ತನಿಖೆ ನಡೆಸುತ್ತಿದೆ. ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡುವ ಮನೋಭಾವಕ್ಕೆ ಅವಕಾಶ ನೀಡದೆ ಎಲ್ಲರೂ ಸಮಾನರು ಎಂಬ ಮಾನವತಾ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ನಡೆದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು, ಡಾ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಅಥವಾ ಸಮುದಾಯಕ್ಕೆ ಸೀಮಿತರಾದವರಲ್ಲ, ಎಲ್ಲಾ ಸಮುದಾಯಗಳ ಏಳಿಗೆಗೆ ಅಭ್ಯುದಯಕ್ಕೆ ಬೆಳಕಾದವರು ಎಂದು ತಿಳಿಸಿದ್ದಾರೆ. ಪೌರ ಕಾರ್ಮಿಕರ ಕುಂದುಕೊರತೆಗಳು ಮತ್ತು ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಕಾರಾತ್ಮಕವಾಗಿ ಸ್ಪಂದಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆ ನೀಡಿದ್ದಾರೆ.
4: ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೂಡ ನಾವೆಲ್ಲ ಮನುಷ್ಯರು ಅನ್ನುವಂತಹ ಮಾನವತಾ ಧರ್ಮವನ್ನ ನಮಗೆ ಪ್ರತಿಪಾದನೆ ಮಾಡಿದಂತ ಅವರು, ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡಿದಂತ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು. ಯಾಕೆಂದ್ರೆ ಅಂಬೇಡ್ಕರ್ ಅಂದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿ ಮಾತಾಡ್ತೇವೆ, ಇಲ್ಲ, ಅವರು ಎಲ್ಲಾ ಮನುಷ್ಯರಿಗೂ ಸಮಾನತೆಯ ಸಂದೇಶವನ್ನ ಕೊಟ್ಟಂತವರು. ಕೊನೆ ಉಸಿರು ಇರೋವರೆಗೂ ಕೂಡ ನಮ್ಮ ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿದಂತವರು.
0: ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣದ ತನಿಖೆಯ ವರದಿಯನ್ನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿ ಶ್ರೀರೂಪ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲದ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ನಡೆಸಿದ್ದರು. ಹನೂರು ವಲಯದ ಕರಡಿಕಲ್ಲು ಗುಡ್ಡದಲ್ಲಿ ಆಂಥೋಣಿಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಎಂಬುವರು ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದರು. ಉಪ ಲೋಕಾಯುಕ್ತ ಬಿ ವೀರಪ್ಪ ಇಂದು ಮಂಡ್ಯ ಜಿಲ್ಲೆ

ಮದ್ದೂರು ನಗರಸಭೆ ವ್ಯಾಪ್ತಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಿ ಸ್ವಚ್ಛತೆ ಹಾಗೂ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಪರಿಶೀಲಿಸಿದರು. ಘಟಕದಲ್ಲಿ ನೀರು ಸಂಸ್ಕರಣೆ ಪ್ರಕ್ರಿಯೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು, ತ್ಯಾಜ್ಯ ನೀರನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ನಿಯಮಾನುಸಾರ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ತ್ಯಾಜ್ಯ ನೀರು ಯಾವುದೇ ಕಾರಣಕ್ಕೂ ಶಿಂಷಾ ನದಿಗೆ ಸೇರ್ಪಡೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಹಾಗೂ ಶಾಶ್ವತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದರು. ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾನದಂಡಗಳು ಹಾಗೂ ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮಾರ್ಗದರ್ಶನದಲ್ಲಿಯೇ ನಡೆದಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ಪ್ರವಾಹ ದುರಂತದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಅಥವಾ ಸಂಪರ್ಕಕ್ಕೆ ಸಿಗದೇ ಇದ್ದಲ್ಲಿ ಅವರ ವಿವರಗಳನ್ನು ತಕ್ಷಣ ಜಿಲ್ಲಾಡಳಿತಕ್ಕೆ ನೀಡುವಂತೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮುಖ್ಯಾಂಶಗಳು. ವಾಲ್ಮೀಕಿ ನಿಗಮ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ಧಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಇಂದಿನ ಕೃಷಿ ರಂಗವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಆಲಿಸುವಿರಿ. ಹೂ ಮತ್ತು ಹತ್ತಿ ಬೆಳೆಯುತ್ತಿರುವ ಅನ್ವರದ ರೈತ ಮಹಿಳೆ ಪಾರ್ವತಿ ಅವರ ಕೃಷಿ ಅನುಭವಗಳನ್ನು, ಹವಾಮಾನ ವರದಿ ಹಾಗೂ ಪೇಟಿ ಧಾರಣೆಯನ್ನು ಕೇಳಲಿದ್ದೀರಿ. ಹಾಗಾದರೆ ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಹೂ ಮತ್ತು ಹತ್ತಿ ಬೆಳೆಯುತ್ತಿರುವ ಅನ್ವರದ ರೈತ ಮಹಿಳೆ ಪಾರ್ವತಿಯವರ ಕೃಷಿ ಅನುಭವಗಳನ್ನು. ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ಇವತ್ತಿನ ಕಿಸಾನ್ ವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನನ್ನೊಟ್ಟಿಗಿದ್ದಾರೆ ರೈತ ಮಹಿಳೆ, ರಾಯಚೂರು ತಾಲೂಕಿನ ಅನ್ವರ

0: ಗ್ರಾಮದ ರೈತ ಮಹಿಳೆ ಪ್ರಭಾವತಿ ರಮೇಶ್ ಅಂತೇಳಿ. ಇವರು ಒಬ್ಬ ಮಹಿಳೆಯಾಗಿ ಇವರು ಹೊಲದಲ್ಲಿ ಅಂದರೆ ಒಂದೇ ಬೆಳೆ ಬೆಳೆಯೋದಿಲ್ಲ, ಇದ್ದಂಥ ಒಂದು ಸ್ವಲ್ಪ ಹೊಲದಲ್ಲಿ ಭಾಳ ಅಚ್ಚುಕಟ್ಟಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಿದ್ದಾರೆ. ಯಾಕಂದರೆ ರೈತರು ಒಂದೇ ಬೆಳೆ ಬೆಳೆಯೋದ್ರಿಂದ ಅನುಕೂಲ ಆಗೋದಿಲ್ಲ, ಒಂದಿಲ್ಲ ಒಂದು ಬೆಳೆ ಬಂದಾಗ ಅವರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಒಂದು ದೃಷ್ಟಿ ಇವರು ಅಪ್ಲೈ ಮಾಡ್ಕೊಂಡಿದ್ದಾರೆ ಅವ್ರ ಹೊಲದಾಗ. ನಾನು ಗಮನಿಸ್ದಂಗೆ ಇಲ್ಲಿ ಹತ್ತಿ ಅದ, ಸೀಡ್ ಹತ್ತಿ ಅದ, ಒಂದಿಷ್ಟು ದುಂಡು ಮಲ್ಲಿಗೆ ತೋಟ ಬೆಳ್ಕೊಂಡಾರ, ಒಂದಿಷ್ಟು ತೊಗರಿ ಅದ, ಒಂದಿಷ್ಟು ಹತ್ತಿ ಮತ್ತು ಒಂದಿಷ್ಟು ಭತ್ತ ಬೆಳ್ಕೊಂಡಾರ. ಹಿಂಗೆ ಒಂದಿಷ್ಟು ಹೊಲದಲ್ಲಿ ಬೆಳೆದಿದ್ದಾರೆ. ಅವರ ರೈತರ ಬದುಕು ಹೇಗಿದೆ ಮತ್ತು ಅವ್ರ ಒಕ್ಕಲುತನ ಹೆಂಗದ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಮ್ಮ. ಪ್ರಭಾವತಿ ನಮಸ್ಕಾರ. ಅಮ್ಮ
1: ನಮಸ್ಕಾರ ಸರ್.
0: ಈಗ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರಮ್ಮ ಮತ್ತು ನಿಮ್ಮದು ಯಾವ ಊರು ಏನು ಹೇಳಿ?
1: ನಾವು ಅನ್ವರ್ ಸರ್, ನಮ್ಮದು ನಮ್ಮ ಮನೆಗೆ 7 ಜನ ಇರ್ತೀವಿ ಸರ್, ನಮ್ಮ ಕುಟುಂಬ 7 ಜನ.
0: ಎಷ್ಟು ಜನ ಮಕ್ಕಳು? ಎಷ್ಟು ಜನ?
1: 3 ಇಬ್ಬರು ಹೆಣ್ಣು 1 ಗಂಡು ಸರ್.
0: ಏನು ಮಾಡ್ತಾರೆ ಅವರು?
1: ಅವರು ಶಾಲೆ ಕೊಂಟ್ರು ಸರ್, ಶಾಲೆ ಕಲಿತಾರೆ.
0: ಮೂವರು ಕಲಿತಾರೆ?
1: ಮೂವರು ಶಾಲೆ. ಒಬ್ಬ ಹುಡುಗಿ 6 ಕ್ಲಾಸು, ಒಬ್ಬ ಹುಡುಗ 4 ಕ್ಲಾಸು, ಒಬ್ಬ ಹುಡುಗಿ 2 ಕ್ಲಾಸು.
0: ಈಗ ನೀವು ಎಷ್ಟು ಎಕರೆ ಅದಮ್ಮ ನಿಮ್ಮ ನಿಮ್ಮ ಮನೆಯವರ ಪಾಲಿಗೆ ಬಂದಿದ್ದು ಎಷ್ಟು ಎಕರೆ ಅದ? ಏನು
1: 5 ಎಕರೆ ಐತೆ ಸರ್ ನಮ್ದು.
0: ಏನೇನು ಬೆಳಿತೀರಮ್ಮ?
1: ನಾವು ಹತ್ತಿ ಹಾಕ್ತೀವಿ ಸರ್, ಇದು ಸೀಡ್ ಇಡ್ತೀವಿ, ಮತ್ತು ಇದು ಹೂವಿನ ತಾಟ ಇಟ್ಟಿವಿ 1 ಎಕರೆ. ಇನ್ನು ಇದ್ದಿದ್ದು ನಾಟ ಹಚ್ತೀವಿ, ಇಷ್ಟು ಭತ್ತ ಹಚ್ತೀವಿ. ಇನ್ನು ಉದ್ದಿದ್ದು ಲೀಸ್ ಮಾಡ್ತೀವಿ ಸರ್, ಅಲ್ಲಿ 3 ಎಕರೆ ಮಾಡ್ತೀವಿ ಸರ್,
0: 3
1: ಎಕರೆ ಇದ್ರ ಜೊತೆಗೆ.
0: ಈಗ ಮನೆ ಅಂದ್ರೆ ನೀವೇ ಜಾಸ್ತಿ, ನನಗೆ ಕೇಳ್ದಂಗೆ ನೀವೇ ಜಾಸ್ತಿ ಒಕ್ಕಲ್ತನ ಇಲ್ಲಿ ಮಾಡ್ತಿರೋದು? ಜಾಸ್ತಿ ಮಾಡ್ತಾರ?
1: ನಾವೇ ಜಾಸ್ತಿ ಸರ್ ಒಕ್ಕಲ್ತನ ಮಾಡೋದು.
0: ಮನೇಲಿ ಕೆಲಸ ಮಾಡ್ಕೊಂಡು ಈ ಒಕ್ಕಲ್ತನ ಮಾಡೋದು ಹೆಂಗ ಹೆಂಗ ನಿಭಾಯಿಸ್ತೀರಿ?
1: ಹಂಗ ಸರ್, ಮತ್ತೆ ಮಾಡ್ಕೋಬೇಕಲ್ಲ, ಒಟ್ಟೆ ಹೆಂಗ ಇರ್ತದೆ, ಎಲ್ಲ ತಿಪ್ಪಲು ಬಿಡಿದ್ರೇನೆ ಉಳಿಯೋದು ಇನ್ನ ಜಾಸ್ತಿ ಇರ್ತದೆ. ಅದಕ್ಕೆ ನಾವು ಮನೇಲಿ ಕುಂತಿದ್ರೆ ಏನು ಬರಲ್ಲಲ್ಲ.
0: ಈಗ ಟೋಟಲ್ ಈಗ ನಿಮ್ಗೆ ಇರೋದು ಸ್ವಂತ, ಈಗ ನಾವು ನಿಂತಿರೋದು ಸ್ವಂತ ಹೊಲ?
1: ಸ್ವಂತ ಹೊಲ ಸರ್.
0: ಎಷ್ಟು ಎಕರೆ ಅದಮ್ಮ ಇದು?
1: ಇದು 2 ಎಕರೆ ವರೆ, 3 ಎಕರೆ ಇಲ್ಲೇ ಐತೆ ಸರ್, ಬೋರ್ನಲ್ಲಿ 3 ಎಕರೆ ಐತೆ, ಆ ಕಡೆ ಒಳಗಡೆ 2 ಎಕರೆ ಐತೆ ಸರ್.
0: ಇದು ನಿಮ್ದೇನು ಬೋರ್ ಹೊಲಮ್ಮ ಏನು ನೀರಾವರಿ ಅದ ಹೆಂಗೆ? ಇಲ್ಲಿ
1: ನೀರಾವರಿ ಐತೆ ಸರ್, ನಮ್ಮ ಸ್ವಂತದ ಬೋರ್ ಐತೆ
0: ಇಲ್ಲೇ. ಈಗಷ್ಟೇ ಈಗ ಸೀಡ್ ನಾನು ಬರ್ತಾ ಇದ್ದೆ ಅಲ್ಲಿ ಹೊಲದಾಗ, ಹತ್ತಿ ಹೊಲದಾಗ ಸೀಡ್ ಇದ್ದಂಗೆ ಅದ, ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿರಿ, ಡ್ರಿಪ್ ಹಾಕಿರಿ, ಹೆಂಗೆ ಎಲ್ಲಿ ತಂದ್ರಿ ಏನು?
1: ಅದು ರಾಯಚೂರಾಗ ಮಾಡ್ಯಾರ ಸರ್, ಕಂಪನಿನಾಗ, ಕಂಪನಿಯವರು ಮಾಡ್ಕೊಂಡು. ಇದು ತೋಟ ಹಚ್ಚಿವಲ್ಲ, ಹೂವಿನ ತೋಟ, ಅದ್ರಗೋಸ್ಕರ ಅವರೇ ಹಚ್ಚಿದ್ರು ಸರ್,
0: ತೋಟಗಾರಿಕೆ ಇಲಾಖೆ.
1: ತೋಟಗಾರಿಕೆ
0: ಈಗ ನೀವು ಈಗ ಎಷ್ಟು ಎಕರೆ ಹತ್ತಿ ಸೀಡ್ ಹತ್ತಿ ಈಗ ಮುಗ್ದದ?
1: ಮುಗ್ದ ಸರ್, ಎಲ್ಲ ಮುಗ್ದ. 1 ಎಕರೆ ಹಾಕಿ ಸರ್.
0: ಅಂದ್ರೆ ಸಹಜವಾಗಿ ಸೀಡ್ ಹತ್ತಿ ಯಾವಾಗ ಹಾಕ್ತೀರಿ ಮತ್ತೆ ಯಾವಾಗ ಬೆಳೆ ಬರ್ತದ?
1: ಅದು ನಾವು ಬೀಜ ಇಡ್ತೀವಲ್ಲ ಸರ್, ಇವು ಅದು ಜೂನ್ ಆಗಿರ್ತೀವಿ ಸರ್, ಇವಾಗ ಖಾಲಿ ಆಗ್ಯದ, ಇವಾಗ ಕಿತ್ತಿ ಮತ್ತೆ ನಾವು ತಂಬಾಕು ಹಚ್ತೀವಿ.
0: ಈಗ ಸೀಡ್ ಹತ್ತಿ ಅಂದ್ರೆ ಏನು, ಕಂಪನಿಯವ್ರ ಜೊತೆಗೆ ಒಪ್ಪಂದ ಮಾಡ್ಕೊಂಡು ಮಾಡಿದ್ದ ಅಥವಾ ನೀವೇ?
1: ಕಂಪನಿ ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡು ಇಡ್ತೀವಿ ಸರ್ ಅದನ್ನು. ಅದು ಕಳಿಸ್ಬಿಡ್ತೀವಿ ಸರ್, ಅವು ಬೀಜ ಮಾಡಿ ಅವರು ಪ್ಯಾಕೆಟ್ನಾಗ ಮಾಡಿ ಕಳಿಸ್ತಾರೆ ಸರ್, ಸಪ್ರೇಟ್ ಮಾಡ್ತಾರೆ.
0: ಈಗ ನೀವು ಅದನ್ನ ಅಂದ್ರೆ ಎಷ್ಟು ಖರ್ಚು ಬರ್ತದ ಅದಕ್ಕೆ ಹಾಕಕ್ಕೆ?
1: ಅದಕ್ಕೆ ಖರ್ಚು ಏನಿಲ್ಲ ಸರ್, ಇದು ಎಲ್ಲ ನಾವು ಕ್ಲೀನ್ ಮಾಡಿ ಅದು ಇದು ಕೂಲಿಯವ್ರ ಗೀಲವರು 1 ಲಕ್ಷ ಬರ್ತದೆ ಸರ್,
0: 1 ಎಕರೆಗೆ. ಇದು ಅದು ಹೆಂಗೆ ನಿಮ್ಗೆ ರೇಟ್ ಹೆಂಗೆ ಕೊಡ್ತಾರೆ? ಏನು ಮೊದಲೇ ಇಷ್ಟು ರೇಟು ಈ ಕ್ವಿಂಟಲ್ಗೆ ಇಷ್ಟಂತ ಮಾತಾಡಿರ್ತೀರಿ ಹೆಂಗೆ?
1: ಇಲ್ಲ ಸರ್, ಅದು ಎಷ್ಟು ಕ್ವಿಂಟಲ್ ಆದರೂ ನಾವು ಅಷ್ಟು ಕೊಡ್ತೇವೆ. ನಾವು ರೊಕ್ಕ 50,000 ಎಕರೆ 1 ಕ್ವಿಂಟಲ್.
0: ಈಗ ನಿಮ್ಗೆ ಎಷ್ಟು ಕ್ವಿಂಟಲ್ ಆಗ್ಯದ ಅದು ನಿಮ್ಗೆ ಅಂತ ಗೊತ್ತಾಗ್ತದೆ?
1: ಇವಾಗ ಹೋದ್ರೆ ಗೊತ್ತಾಗುತ್ತೆ ಸರ್, ಅದು ಮಿಷಿನ್ ಅಲ್ಲಿ ಕಳಿಸ್ಬೇಕಲ್ಲ, ಅದು ಎಲ್ಲ ಬೀಜ ಕಡಕ್ ಮಾಡಿ ಮಾಡಿದ್ರೆ ಅದು ಎಷ್ಟು ಕ್ವಿಂಟಲ್ ಆಗ್ತದೆ ಅಂತ ಗೊತ್ತಾಗುತ್ತೆ.
0: ನೀವು ಮನೆಯಲ್ಲಿ ತೆಗೆದಿಟ್ಕೊಂಡಿರೋ ಅಥವಾ ಹೋಗ್ಯಾವ?
1: ಇಲ್ಲ, ಹೋಗೆ ಇನ್ನ ಮನೇಲಿ ಐತೆ ಸರ್, ಅದು ಅದು ತಗೊಂಡು ಹೋಗ್ಬೇಕು, ಅದೆಲ್ಲ ಕ್ಲೀನ್ ಮಾಡಿ ಅವರು ಎಷ್ಟು ಕ್ವಿಂಟಲ್ ಆಗ್ತದೆ ಅಂತ ಅವ್ರಿಗೆ ಗೊತ್ತಾದ್ರೆ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ.
0: ಈ ಕಂಪ್ನಿಯವರು ನಿಮ್ಗೆ ಯಾವಾಗ ಇದನ್ನ ತಗೊಂಡು ಹೋಗ್ತೀವಿ ಹತ್ತಿ ಬೀಜ ಮಾಡ್ತೀವಿ ಅಂತ ಹೇಳ್ತಾರೆ, ಯಾವಾಗ ಅದನ್ನ ಸೀಡ್ ಹತ್ತಿ ಮಾಡುವಂಥವ್ರು ಹೆಂಗ ಮಾಡ್ಬೇಕು?
1: ಇವಾಗ ಫೋನ್ ಮಾಡ್ತಾರೆ ಸರ್ ಅವರು, ಇನ್ನೊಂದು ವಾರದಾಗ ಕಳಿಸ್ಬಿಡ್ತೀವಿ. ಇನ್ನು ನಾವು ಕಳಿಸ್ಬಿಟ್ಟ ಮೇಲೆ ಅವರು ನಮಗೆ ಇಷ್ಟು ಕ್ವಿಂಟಲ್ ಆಗ್ಯದ ಅಂತ ನಾವು ಹೋಗಿ ಅಲ್ಲಿ ನೋಡಿದ್ರೆ ಅವ್ರು ಹೇಳ್ಬಿಡ್ತಾರೆ ಸರ್.
0: ಈಗ ನಿಮ್ಗೆ ಸಹಜವಾಗಿ ಎಷ್ಟು ಕ್ವಿಂಟಲ್ ಆಗ್ತದ ಬೀಜ ಅಂತ ಹೇಳ್ತಾರಮ್ಮ?
1: 3 ಕ್ವಿಂಟಲ್ ಆಗ್ಬೋದು ಅನ್ಕೊಂಡ್ರಿ ಸರ್ ನಾವು, 3 ಕ್ವಿಂಟಲ್ ಆಗ್ಬೋದು.
0: ಈಗ ಸಾಮಾನ್ಯ ಹತ್ತಿ ಬೆಳೆಯೋದಕ್ಕೂ ಈ ಸೀಡ್ ಹತ್ತಿ ಬೆಳೆಯೋದಕ್ಕೂ ಏನು ವ್ಯತ್ಯಾಸ? ಏನು ಶ್ರಮ ಯಾವ್ದ್ರ ಜಾಸ್ತಿ ಇರ್ತದೆ ಅದ್ರಾಗ ಇರ್ತದೋ ಇದ್ರಾಗ ಇರ್ತದೋ?
1: ಇದ್ರಾಗ ಸೀಡ್ ಸತ್ತಿನಾಗ ಜಾಸ್ತಿ ಇರ್ತದೆ ಸರ್, ಅಂದ್ರೆ ತಿಪ್ಪಳ ಬಿಡೋದು ಜಾಸ್ತಿ ಇದ್ರಾಗ. ಅದು ಏನಿಲ್ಲ, ಬರೀ ಹತ್ತಿ ಇಡೋದು, ಕಳೆ ತೆಗೋದು, ಗೊಬ್ಬರ ಗಿಬ್ಬರ ಹಾಕ್ಯೋದು, ಅದಷ್ಟೇ ಸರ್. ಅದು ಇದೀ ಬಹಳ ಕಷ್ಟ ಬೀಳ್ಬೇಕು, ಯಾಕಂದ್ರೆ 2 ತಿಂಗಳು ಅದ್ರಾಗೆ ಇರ್ಬೇಕು ನಾವು, ಎರಡು ತಿಂಗಳು ಇರ್ಬೇಕು ಅದ.
0: ಈಗ ಅದು ನನಗೆ ನೋಡ್ದಂಗೆ ಕ್ರಾಸ್ ಮಾಡೋದು ಅವೆಲ್ಲ ನಡೆದಿರ್ತಾವ ಅದರಲ್ಲಿ, ಹೆಂಗ ಅದನ್ನ ಹೆಂಗ ಲೇಬರ್ ಹೆಂಗ ನಿಮ್ಗೆ ನಿಮ್ಮ ಊರಲ್ಲಿ ಲೇಬರ್ ಸಿಕ್ತಾರ?
1: ನಾವು ಮಾಡ್ಕೊಂತೀವಿ, ಮುಂದಾನೆ ಮಾಡ್ಕೊಂತೀವಿ, ಇಲ್ಲಾಂದ್ರೆ ನಮ್ಗೆ ಆದಷ್ಟು ಇಟ್ಕೊಂಡು ನಾವು ತಿಪ್ಪಲ ಬಿಡ್ತೀವಿ ಸರ್. ನಮ್ಮ ಕೈಲಾಗ ಎಷ್ಟಾಗ್ತದ ಅಷ್ಟ, ಹಂಗಂದ್ರೆ ನಾವು ನೀರ್ ಇಲ್ದಂಗ ಕೂಳಿ ಇಲ್ದಂಗ ಮಾಡ್ಬಿಡ್ತೀವಿ ಸರ್, ಯಾಕಂದ್ರೆ ನಮ್ಗೆ ಉಳಿತದಂತ ನಾವು ತಿಪ್ಪಲ ಬಿಡ್ದಷ್ಟು ನಾವು ಅಷ್ಟು ಉಳಿತದ ಸರ್ ನಮ್ಗೆ.
0: ಈಗ ನೋಡಮ್ಮ, ಈಗ ಸಹಜವಾಗಿ ಎಲ್ಲರೂ ಮನೆಯಲ್ಲಿ ಗಂಡ್ಮಕ್ಳು

0: ಜಾಸ್ತಿ ಒಕ್ಕಲ್ತನ ಮಾಡ್ತಿರ್ತಾರ. ಈಗ ನೀವು ಹೆಣ್ಮಕ್ಳಾಗಿ ಈ ಒಕ್ಕಲ್ತನ ಮಾಡೋದ್ರಿಂದ ಏನು ಅನುಕೂಲ ಏನು, ಈಗ ಗಂಡ್ಮಕ್ಳು ಮಾಡೋದಕ್ಕೂ ನೀವು ಮಾಡೋದಕ್ಕೆ ಏನು ಅನುಕೂಲ ಅಂತ ಅನಿಸ್ತದ ನಿಮ್ಗೆ?
1: ಅನಿಸ್ತದೆ ಸರ್. ಮತ್ತೆ ನಾವು ಹೆಣ್ಮಕ್ಳು ತಿಪ್ಪಳ ಬಿದ್ರೆನಲ್ಲ, ಅವ್ರಿಗೆ ಸಾಷ್ಟು ಜಾಸ್ತಿ ಬರಲ್ಲ, ನಮ್ಮಂಗ ಬರಲ್ಲ ಹೆಣ್ಮಕ್ಳದು, ಗಂಡ್ಮಕ್ಳಿಗೆ ಬರಲ್ಲ. ನಾವು ಯಾಕಂದ್ರೆ ಸಣ್ಣ ವಯಸ್ಸಿನ ಅದ್ರಾಗ ಮಾಡಿರ್ತೀವಲ್ಲ, ಅದು ಮಾಡ್ಬಿಡ್ತೀವಿ ನಾವು ಹೆಣ್ಮಕ್ಳ ತರ ಒಕ್ಕಲ್ತನ ಮಾಡ್ಕೊಂಡು.
0: ಈಗ ನೋಡಮ್ಮ, ಸೀಡ್ ಹತ್ತಿಟ್ಟಿರಿ, ತಂಬಾಕ್ ಇಟ್ಟಿರಿ ಅಂತ ಕೇಳಿದೆ, ಹೌದಾ?
1: ಇವಾಗ ಕ್ಲೀನ್ ಮಾಡಿ ಇಟ್ಬೇಕು ಅನ್ಕೊಂಡಿ ಸರ್. ತಂಬಾಕು ಅದ್ರಾಗ ತಂಬಾಕು ಮತ್ತೆ ಇವು ಮೆಕ್ಕೆಜೋಳೆ ಜೋಳ ಅವನು ಇಡ್ಬೇಕಂತ ನಾವಿನ್ನ ಯೋಚನೆ ಮಾಡಕತ್ತೀವಿ ಸರ್.
0: ಅಂದ್ರೆ ಈ ನಿಮ್ಮ ಈ ಹತ್ತಿ ಸೀಡ್ ಹತ್ತಿ ತೆಗೆದ ತಕ್ಷಣ ಅದು ಮಾಡ್ತೀರಿ?
1: ಅದೇ ಮಾಡ್ತೀವಿ ಸರ್.
0: ಅದು ಎಷ್ಟು ತಿಂಗಳದ ಬೆಳೆ ಇರ್ತದಮ್ಮ? ಇದೇ ವರ್ಷ ಮಾಡ್ತಿದ್ರ ಅಥವಾ ಯಾವಾಗಲೂ ಮಾಡಿ?
1: ವರ್ಷನ ಆಯ್ತು ಅದು, ಮತ್ತೆ ಬರೋ ನಾ 6 ತಿಂಗಳದಾಗ ಎಲ್ಲ ಕ್ಲೀನ್ ಮಾಡ್ಬಿಡ್ತೀವಿ, ಅದನ್ನ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಸೀಡ್
0: ಹತ್ತಿ
1: ಸೀಡ್ ಹತ್ತಿದೆ.
0: ಈಗ ನೀವು ನನಗನ್ನಿಸ್ತದ ಒಂದು ಸ್ವಲ್ಪ ಸ್ವಲ್ಪ ಆದಷ್ಟು ಇದಿಷ್ಟು ಇದಿಷ್ಟು ಹಾಕೊಂಡಿರಿ, ಮುಂದಿನ ವರ್ಷ ಏನು ಬೆಳೆ ಚೇಂಜ್ ಮಾಡ್ತೀರಾ ಅಥವಾ ಹಂಗೆ ಅದನ್ನು ಚೇಂಜ್ ಮಾಡ್ಕೊಂಡು ಏನಾದರೂ ಹಂಗೆ ಮಾಡ್ತಾರೆ ಹೆಂಗೆ?
1: ಇಲ್ಲ ಅದನ್ನ ಕಂಟಿನ್ಯೂ ಮಾಡ್ತೀವಿ ಸರ್, ಕಂಟಿನ್ಯೂ ಮಾಡ್ತೀವಿ.
0: ನೀವಿರೋ ಸ್ವಲ್ಪ ಎಕರೆ ಇದರಲ್ಲಿ 3 ಬೆಳೆ ಬೆಳಿತಿದ್ರಿ. ನಿಮ್ಮ ಊರಲ್ಲಿ ನಾನು ನೋಡ್ಕಂತ ಬರ್ತದೆ ಭಾಳಷ್ಟು ಜನ ಬರೀ ಹತ್ತಿನೇ ಕಾಣ್ತದೆ ಎಲ್ಲ ನೋಡು. ನಿಮ್ಮಲ್ಲಿ ಒಂದಿಷ್ಟು ಮಲ್ಲಿಗೆ ಒಂದು ತೋಟ ಹಾಕೊಂಡಿರಿ, ಒಂದಿಷ್ಟು ಇದು ಮಾಡಿರಿ, ಹೆಂಗೆ ನಿಭಾಯಿಸ್ತೀರಿ ಈ 3ಗಳನ್ನು ಹೆಂಗೆ ಹಾಕ್ಕೊಂಡು ಹೆಂಗೆ ಮಾಡ್ತೀರಿ?
1: ನಾವು ಅದನ್ನ ಸ್ವಲ್ಪ ದಿನ ಇದಿಲ್ಲ, ಸ್ವಲ್ಪ ದಿನ ಇದ್ರಾಗೆ ಇಳಿತೀವಿ ಸರ್. ನಾವು ಎಲ್ಲಿಗೆ ಹೋಗಲ್ಲ, ಅಮ್ಮ ಹೊಲ್ದಾಗೆ ಇರ್ತೀವಿ.
0: ಬೇರೆಯವರು ಕೆಲ್ಸಕ್ಕೆ ಇಳ್ಸಕ್ಕೆ ಹೋಗ್ತಿರ್ತಾರಿಲ್ಲ?
1: ಹೋಗಲ್ಲ ಸರ್, ನಾವು ಇದೇ ಹೊಲ್ದಾಗೆ ನೋಡ್ಕೊಂತೀವಿ, ನಮ್ದು ನಮ್ಗೆ ಆದ್ರೂ ಸಾಕಂತ ನೋಡ್ಕೊಂತೀವಿ ಸರ್.
0: ಈಗ ಸಾಮಾನ್ಯ ಹತ್ತಿನೂ ಹಾಕಿರಿ ನಮ್ಮ ಸೀಡ್ ಜೊತೆಗೆ
1: ಹತ್ತಿ ಹಾಕಿವಿ ಸರ್, 4 ಎಕರೆ ಹಾಕಿ. ಇವಾಗ
0: 4 ಎಕರೆ ಅದ ಹೆಂಗ, ಅದು 4 ಎಕರೆ ಹತ್ತಿ ಹಾಕಿರ ಅದು ಬೆಳೆ ಹೆಂಗದ?
1: ಅದು ಒಂದು 50 ಎಕರೆ ಮೇಲೆ ಆಗ್ಬೇಕು. ಹಾ ಆಗ್ತದೆ ಸರ್.
0: ಈ ವರ್ಷ ಎಲ್ಲರೂ ಹತ್ತಿ ಹಾಕ್ಯಾರ, ಲೇಬರ್ ಕೊರತೆ ಆದಂತಾರ, ಮತ್ತೆ ನಿಮ್ಗೆ ಹೆಂಗಿದೆ?
1: ನಾವೇ ಮಾಡ್ಕೊಂಡಿವಿ ಸರ್, ಮುಂಜಾನೆ 7 ಗಂಟೆಗೆಲ್ಲ ಹೋಗಿ ದಿನ ಹಂಗೆ ಮುಕ್ಕುಲಿ ಅವ್ರನ್ನ ಮಾಡ್ಕೊಂಡು ಹಂಗೆ ಇದು ಮಾಡಿವಿ ಸರ್.
0: ಅಂದ್ರೆ ಈಗ ನೋಡು, ಹೆಣ್ಮಕ್ಳು ಒಕ್ಕಲ್ತನ ಮಾಡೋದ್ರಿಂದ ಏನು ಲಾಭ ಆಗ್ತದೆ ಅಂದ್ರೆ, ನೀವು ಒಬ್ರಿಗೊಬ್ರು ಒಬ್ರೊಬ್ರು ಕರ್ಕೊಂಡು ಜೋಡಿಸ್ಕೊಂಡು ಹೋಗ್ಬಿಡ್ತಾರೆ, ಹಂಗೆ ಏನಾದ್ರೂ ಆಗ್ತದ ಅಥವಾ ನಿಮ್ಮ ಹೊಲಕ್ಕೆ ನಾನು ಬರ್ತೇನೆ ನನ್ನ ಹೊಲಕ್ಕೆ ನೀವು ಬರ್ತಾ ಹಂಗೆ
1: ಮಾಡ್ಕೊಂಡು ಹೋಗ್ತೀವಿ ಸರ್. ನಾವು ನಿಮ್ಮ ಹೊಲಕ್ಕೆ ನಾವು, ನಮ್ಮ ಹೊಲಕ್ಕೆ ನೀವು ಅಂತ ಹಂಗೆ ಮಾಡಿದ್ರೇನೆ ಬರ್ತಾರೆ, ಇಲ್ಲಾಂದ್ರೆ ಕೆಜಿ ತರ ಕೊಡು ಅಂತಾರೆ. ಇವಾಗ 15 ರೂಪಾಯಿ ಕೆಜಿ ಅಂದ್ರೆ ನಮ್ಗೆ ಏನು ಉಳಿತೈತೆ ಸರ್, ಅದ್ರಾಗ ಉಳಿಯಲ್ಲ ಅಂತ ನಾವೇ ತಿಪ್ಪಲ ಬಿಡ್ತೀವಿ ಸರ್. ಯಾಕಂದ್ರೆ 10 ಎಕರೆ 15 ಎಕರೆ ಮಾಡಿಯವ್ರಿಗೆ ಉಳಿಯಲ್ಲ, ಅವ್ರ ಕೂಲಿ ಅವರಿಗೆ ಆಗ್ತದ. ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿವಲ್ಲ, ನಮ್ದು ನಮ್ಗೆ ಉಳಿತದ ಅಷ್ಟೇ ಉಳಿತು.
0: ಈಗ ನೋಡಮ್ಮ, ನಾನು ನೋಡ್ದಂಗೆ ಈಗ ಬರೀ ಹತ್ತಿ ಹಾಕಿದವ್ರು ಎಲ್ಲ ಸುತ್ತಮುತ್ತ ನೋಡಿದ್ರೆ ಹತ್ತಿ ತೊಗರಿ ಮೆಣಸಿನಕಾಯಿ ಹಾಕ್ಯಾರ, ನೀವು ಯಾಕೆ ಈ ದುಂಡು ಮಲ್ಲಿಗೆ ತೋಟ ಇಡ್ಬೇಕಂತ ಐಡಿಯಾ ಹೆಂಗೆ ಬಂತು?
1: ಯಾಕಂದ್ರೆ ನಾವು ಬಿಸಿಲು ಕಾಲ ಆರಾಮಾಗ ಎದಕ್ಕೆ ಇರ್ಬೇಕಂತ ಇದನ್ನ ಇಟ್ಕೊಂಡ್ರೆ ಇದ್ರಾಗೆ ನಮ್ಗೆ ಉಳಿತದಲ್ಲ ಅಂತ ನಾವು ಇದ್ರಾಗ ಇದು ಇಟ್ಕೊಂಡು ಒಂದು 20 ಕೆಜಿ ಮೇಲೆ ಬರ್ತಾವೆ ಸರ್. ಇವು ಬಿಸಿಲು ಕಾಲ ಜಾಸ್ತಿ ಬರ್ತಾವ.
0: ಎಷ್ಟು ವರ್ಷದ ಬೆಳೆ ಅದಮ್ಮ ಇದು ಈ ತೋಟ?
1: 3 ವರ್ಷ ಆಯ್ತು ಸರ್.
0: 3 ವರ್ಷ
1: ಆಯ್ತು.
0: ಅಲ್ಲ ಅಂದ್ರೆ ಈ ತೋಟ ಹಚ್ಚಿದ ಮೇಲೆ ಎಷ್ಟು ದಿನ ಬೇಕು ಹೂವು ಬರಬೇಕು ಅಂದ್ರೆ? ಈಗ ನೀವು ದುಂಡು ಮಲ್ಲಿಗೆ ತೋಟ ಆರಂಭ ಸಸಿ ಹಚ್ಚಿದ ಮೇಲೆ ಎಷ್ಟು ದಿನಕ್ಕೆ ಬರ್ತಾವ?
1: ಈಗ 4 ತಿಂಗಳಿಗೆ ಬಂದ್ಬಿಡ್ತಾವ ಸರ್. 4 ತಿಂಗಳ ಸ್ವಲ್ಪ ಸ್ವಲ್ಪ ಬರ್ತಾವ, ಆಮೇಲೆ ಬರೋ ವರ್ಷ ಒಂದು 15 ಕೆಜಿ 20 ಕೆಜಿ 30 ಕೆಜಿ ತನಕ ಬಂದವು ಸರ್ ಈ ವರ್ಷ. ಇವು ಬಂದವು. ಹೌದು, ಏನ್ ಮಾಡ್ತೀವಿ ಸ್ವಲ್ಪ ಕಳಿಸ್ತೀವಿ ಆ ಕಡೆ.
0: ಎಲ್ಲಿ ಕಳಿಸ್ತೀರಮ್ಮ ಈ ಹೂವು ನೀವು?
1: ರೈಚೂರಿಗೆ ಕಳಿಸ್ತೀವಿ ಸರ್. ನಾವು 300 ರೂಪಾಯಿ ಕೆಜಿ ಹಾಕ್ಯಂತಾರ, ಉಳಿದಿದ್ದು 1-2 ಕೆಜಿ 3 ಕೆಜಿ ನಾನು ಕಟ್ಕೊಂಡು ಮಾರ್ತೀನಿ ಸರ್.
0: ಹೂವನ್ನು ಮಾರ್ತೀರಿ?
1: ಮಾರ್ತೀನಿ ಸರ್, ಹೂವನ್ನು ಮಾರ್ತೀನಿ, ಹಾರ ಕಟ್ತೀನಿ, ಮತ್ತೆ ಅವು ಸೂಸ ಎಲ್ಲ ಕಟ್ಬಿಡ್ತೀನಿ ಸರ್.
0: ಈಗ ಹಾರ ಸೂಸಿಗೆ ಕಟ್ಟೋದು, ಇಲ್ಲಿ ಕಾರ್ಯಕ್ರಮಗಳು ನಡೆದಾಗ ನಿಮ್ಮ ಮನೆಗೆ ಜಾಸ್ತಿ ಬರ್ತಾರ ಅಥವಾ ಬೇರೆಯವ್ರು ಯಾರಾದ್ರೂ ಹಾಕ್ಯಾರ ಇಲ್ಲಿ ಹೂವಿನ ತೋಟ? ನೀವು
1: ಯಾರು ಹಾಕಿಲ್ಲ ಸರ್, ನಾವೇ ಹಾಕಿವಿ, ನಾವೊಬ್ಬರೇ ಹಾಕಿವಿ. ನಮ್ಮ ಮನೆಗೆ ಬಂದು ತಗೊಂಡಿರ್ತಾರ. ನಾನು ಓದ್ತೀನಿ, ಬೇರೆ ಊರಿಗೆ ಹೋಗಿ ಹಿಂಗೆ ಲಗ್ನಗಳಿದ್ರೆ ಫೋನ್ ಮಾಡ್ತಾರೆ, ಹೋಗಿ ಮಾರ್ಕೊಂಡ್ ಬಂದ್ಬಿಡ್ತೀವಿ. ನಾವು ಇನ್ನ ಕೆಜಿ ತರ ಹಾಕಿದ್ದು ಕನ ನಾನು ಮಾರಿದ್ದು ಜಾಸ್ತಿ ಬರ್ತಾವ ರೊಕ್ಕ.
0: ಇಲ್ಲ ಸಹಜ, ಯಾಕಂದ್ರೆ ಒಮ್ಮೆಲೆ ತಗೊಂಡು ಹೋಗ್ತಾರಲ್ಲ ಅವ್ರು ಕಡಿಮೆ ಕೊಡ್ತಾರೆ ನಿಮ್ಗೆ, ಅದು ಅಂದ್ರೆ ವರ್ಷಾನುಗಟ್ಟಲೆ ತಗೊಳ್ತಾರೆ ಏನವ್ರು
1: ಅಂತಾರ. ಅವು ದಿನ ದಿನ ಕೆಜಿ ತರ ಕೊಡೋದು ಕೂಲಿ ಅವ್ರಿಗೆ ಆತಾವ ಸರ್, ಅವಿಷ್ಟು ಅವೇನು ಉಳಿಯಲ್ಲ. ನಾವು 2 ಕೆಜಿ ನಾನು ರಾತ್ರಿ ತನಕ ಕಟ್ಟಿ ಮುಂಜಾನೆ ಹೋಗಿ ಮಾರ್ಕೊಂಡ್ ಬಂದ್ರೆ ದಿನ 2,000-3,000 ಬರ್ತೀವಿ ಉಳಿತಾವ ನಾವು.
0: ಈಗ ಸಹಜವಾಗಿ ನೀವು ಅಂದ್ರೆ ಮೊದಲೇ ತೋಟಗಳು ಇರೋದ್ರಿಂದ ನೀವು ಮೊದಲೇ ಒಪ್ಪಂದ ಮಾಡ್ಕೊಂಡಿರ್ತೀರ ಅಥವಾ ಇಲ್ಲ ಹಂಗೇನಿಲ್ಲ, ಅವರು ಬರ್ತಾರ ನಿಮ್ಮಲ್ಲಿಗೆ ಈ ಹೂವು ಬೇಕು ಅಂತ ಕೇಳಕ್ ಬರ್ತಾರ?
1: ಬರ್ತಾರ ಸರ್, ಅವರೇ ಪೋಟಿ ಮೇಲೆ ಬರ್ತಾರ ಅವರು, ನಾನು ತಗಂತೀನಿ ನಾನು ತಗಂತೀನಿ ಅಂತ. ಇವಾಗ ಇಷ್ಟು ಆಟ ಆದ್ರೆ ಸಾಕು, ಬಂದ್ಬಿಡ್ತಾರ ಅವ್ರು, ನನ್ ಕೊಡು ನನ್ ಕೊಡ ಅಂತ. ನಾವು ಒಬ್ರಿಗೆ ಕೊಟ್ಟು ಬಿಡ್ತೀವಿ, ಮಾತು ಕೊಟ್ಟದ್ಮೇಲೆ ಬೇರೆ ಅವ್ರಿಗೆ ಕೊಡಲ್ಲ. ಇನ್ನು ಕೊಡಲ್ಲ.
0: ಏನು ಅವ್ರು ಅಡ್ವಾನ್ಸ್ ರೊಕ್ಕ ಕೊಟ್ಟು ಹೋಗ್ತಾರ ಅಥವಾ ವಾರದ ಲೆಕ್ಕ ಹೆಂಗ?
1: ಅಡ್ವಾನ್ಸ್ ಕೊಟ್ಟು ಹೋಗ್ತಾರ ಸರ್, ನಾನು ಕೊಡ್ತೀನಿ ನೀನು ಕೊಡ್ತೀನಿ ಅಂದ್ರೆ ನಾವು ಯಾರ ಮೇಲೆ ನಂಬಿಕೆ ಇರ್ತದಂದ್ರೆ ಅವ್ರಿಗೆ ಕೊಟ್ಟು ಬಿಡ್ತೀವಿ ಸರ್. ಹಂಗೆ ನಾವು ಅಂಗಡಿ ಮಾತಾಡ್ಬಿಡ್ತೀವಿ ಅಷ್ಟೇ.
0: ಅಂದ್ರೆ ಈಗ ರಾಯಚೂರಿಗೆ ಜಾಸ್ತಿ ಹೋಗ್ತಾವ ಅಥವಾ ಗಿಲ್ಲೆ ಸುಗುರು ಎರಗೇರ ಅಲ್ಲೆಲ್ಲ ಮಾರಾಟ ಮಾಡೋದು ನಾನು ನೋಡಿರ್ತೇನೆ, ಅವ್ರಿಗೆ ಏನಾದ್ರೂ ಕಳಿಸ್ತೀರಾ ಅಥವಾ ಇಲ್ಲಿ ರಾಯಚೂರಿಗೆ?
1: ಇಲ್ಲ ಸರ್, ನಾವು ರಾಯಚೂರಿಗೆ ಬಸ್ಸಿಗೆ ಇಡ್ತೀವಿ ಇಲ್ಲಿ, ಅಲ್ಲಿ ಬಂದು ತಗೊಂಡತ್ತಾರ ಸರ್ ಅವರು.
0: ಇಲ್ಲಿ ತಗೊಂಡು
1: ಇಲ್ಲಿ ಇಲ್ಲಿ ನಾವು ರಾಯಚೂರಿಗೆ ಬಸ್ಸಿಗೆ ಇಡ್ತೀವಿ, 2 ಗಂಟೆ 3 ಗಂಟೆಗೆ ಬಿಟ್ಟು ಬಿಡ್ತೀವಿ ಸರ್ ಮಧ್ಯಾಹ್ನ. ಈ ಟೈಮ್ಗೆಲ್ಲ ಇಟ್ಟು ಬಿಡ್ತೀವಿ, ಅವ್ರು ಬಂದು ತಗೊಂಡೋತ್ತಾರ ಸರ್ ಅಂಗಡಿದವರು.
0: ಈಗ ಇದು ನೀವು ದುಂಡು ಮಲ್ಲಿಗೆ ಬಿಡಿಸ್ಬೇಕಂತಂದ್ರೆ ಬೆಳಗಿನ ಟೈಮ್ ಎಷ್ಟು ಗಂಟೆಗೆ ಬರ್ತೀರಿ ಬಿಡಿಸೋಕೆ ಹೆಂಗೆ?

0: ಯಾವಾಗ ಈ ಹೂವು ಬಿಡಕ್ ಸ್ಟಾರ್ಟ್ ಆಗ್ತದೆ? ಈಗ ಇನ್ನು ಹೂವಿನ ಇಲ್ಲ, ಈಗ ಯಾವಾಗ ಐತಿ?
1: ಒಂದ್ ತಿಂಗಳೈತಿ ಸರ್ ಇನ್ನ ಬರೋದು. ಜನವರಿ ಫೆಬ್ರವರಿ ಬರ್ತಾವ.
0: ಬ್ಯಾಸಿಗೆಗ ದನಗಳದು ಕಾಟ, ಸುತ್ತಮುತ್ತ ಹೊಲಗಳು ಇರಂಗಿಲ್ಲ, ಹೆಂಗ ತೋಟಕ್ಕ ಹೆಂಗ ನೀವು ಹೆಂಗ ಇದ್ ಮಾಡ್ತೀರಿ?
1: ನಾವು ಮುಂಜಾನೆ ಬಂದ್ಬಿಡ್ತೀವಿ ಸರ್, ಆತ ನಮ್ಮ ಮಾಮ ಅದಾನಲ್ಲ ಬಂದ್ಬಿಡ್ತಾನ, ಮುಂಜಾನೆ ಬಂದು ಇಲ್ಲಿ ಇರ್ತಾನ, ಸಾಯಂಕಾಲ ತನಕ ಇಲ್ಲೇ ಆತ ಇರ್ತಾನ. ನಾನು ಹೂವು ಮಾರ್ಕೊಂಡು ಆಮೇಲೆ ಎಲ್ಲ ಮನೆ ಕೆಲಸ ಮಾಡ್ಕೊಂಡು 9 ಗಂಟೆಗೆ ಬಂದು 2 ಗಂಟೆಗೆಲ್ಲ ಹೂವು ಹಾರ್ದು ಕಳಿಸ್ಬಿಡ್ತೀವಿ ಸರ್.
0: ಇದಿಷ್ಟೇ ಈಗ ನನಗನ್ಸದ್ ಇದು 1 ಎಕರೆ ಹತ್ರ ಹತ್ರ 1 ಎಕರೆ ಇರ್ಬೋದು ಅಥವಾ 1/2 ಎಕರೆ ಮೇಲೆ ಇರ್ಬೋದು ಅಂತ ನನಗನ್ಸದ್. 1 ಎಕರೆ ಒಳಗೆ ಹೆಚ್ಚು ಕಡಿಮೆ ಇರ್ಬೋದು. ಎಷ್ಟು ಜನ ನಿಮ್ಗೆ ಅಂದರೆ ಎಷ್ಟು ಜನ ಲೇಬರ್ ಹಿಡಿತೀರಮ್ಮ ಈ ಹೂವು ಬಿಡ್ಸಕ್ಕೆ?
1: ಜಗ್ಗಿ ಹೂವು ಬಂದ್ರೆ 4 ಮಂದಿ 5 ಮಂದಿ ಬೇಕು ಸರ್.
0: ಯಾವಾಗ ಜಾಸ್ತಿ ಹೂವು ಯಾವಾಗ ಬರ್ತಾವ?
1: ಜಾಸ್ತಿ ಅಂದ್ರೆ ಬಿಸಿಲು ಜಾಸ್ತಿ ಇರ್ತದ ನೋಡು, ಅವಾಗ ಬರ್ತಾವ ಸರ್. ನಾವು ಹೂವು ಎಣ್ಣೆ ಹೊಡೆದಂಗೆ ಜಾಸ್ತಿ ಬಿಸಿಲು ಇದ್ರೆ 1 ಚೀಲ ಆಗ್ತಾವ ಸರ್, 1 30 ಕೆಜಿ ತನಕ ಆಗ್ತಾವ.
0: ಈಗ ಎಲ್ಲ ಅಷ್ಟು ಹೂವು ಮಾರಾಟ ಆಗ್ತಾವ ಅಥವಾ ಉಳಿತಾವ ಹೆಂಗ?
1: ಅಷ್ಟು ಹೂವು ಹಾಕ್ತಿವಲ್ಲ ತಗಂತೀವಿ, ನೀವು ಎಷ್ಟನ್ನ ಕೊಡೋಣ ಅಂತ ತಗಂತೀವಿ ಅಂತಾರೆ ಸರ್ ಅಂಗಡಿದಾಗ. ಯಾಕಂದ್ರೆ ಲಗ್ನಗಳಿರ್ತಾವ ಮತ್ತೆ ಅಲ್ಲಿ ಇಲ್ಲಿ ದೇವ್ರು ಮಾಡೋದು ಅದು ಇದು ಇರ್ತದಲ್ಲ, ಹಂಗೆ ಕಳಿಸ್ಬಿಡ್ತೀವಿ. ಇಲ್ಲಾಂದ್ರೆ ನಾವು ಬೇಕಿದ್ದಷ್ಟು ನಾವು ತಗೊಂತೀವಿ ಮನೆಯಾಗ. ಊರಾಗ ಏನನ್ನ ಲಗ್ನ ಫಂಕ್ಷನ್ ಗಿಂಕ್ಷನ್ ಇದ್ರೆ ಎಲ್ಲ ತಗೊಂಡಿರ್ತಾರೆ ಸರ್ ಬಂದು.
0: ಈಗ ಸಹಜವಾಗಿ ನೀವು ಹೂವಿನ ತೋಟ ಮಾಡ್ತೀರಿ, ಈಗ ಈ ಹೂವಿನ ತೋಟ ಮಾಡಬೇಕು ಅಂತ ಐಡಿಯಾ ಬಂದಿದ್ದೆ ಹೆಂಗೆ ಅಂದರೆ ನೀವು ಎಲ್ಲಾದರೂ ನೋಡಿದ್ರು ಅಥವಾ ಎಲ್ಲ ನೀವು ಮಾಡ?
1: ನಮ್ಮ ಕಾಕ ಇಟ್ಟಿದ್ನ ಸರ್ ಅಲ್ಲಿ ಕಾಗಲ್ದಾಗ, ನಮ್ಮ ಕಾಕ ಇಟ್ಟಿದ್ನ. ಆತ ಹೇಳಿದ್ಮೇಲೆ ನೀವು ಯಾಕೆ ಬಿಸಿಲು ಕಾಲ ಆರಾಮ ಇರೋದು ಯಾಕೆ ಅಂತ, ಹಿಂಗೆ ಮಾಡಿದ್ರೆ ನಿಮ್ಗೆ ಉಳಿತಾಯ ಇರ್ತದಲ್ಲ ಅಂತ ಆತ ಪ್ಲ್ಯಾನ್ ಕೊಟ್ಟದ್ನ ನಮ್ಗೆ ಕೊಟ್ಟಿಟ್ಟಿದ್ವಿ ನಾವು ಮಾಡಿದ್ವಿ.
0: ನಿಮ್ಮ ಮನೆಯವ್ರು ಏನು ಮಾಡ್ತಾರಮ್ಮ?
1: ಇಲ್ಲ, ನಮ್ಮ ಗಂಡ ಮೇಸ್ತ್ರಿ ಕೆಲಸ ಮಾಡ್ತಾನೆ, ನಾವು ಹೊಲ್ದಾಗ ಕೆಲಸ ಮಾಡ್ತೀವಿ.
0: ಮೇಸ್ತ್ರಿ ಕೆಲಸ ಮಾಡ್ತಾರ?
1: ರೈತರು ಮೇಸ್ತ್ರಿ ಕೆಲಸ
0: ಮಾಡ್ತಾರೆ.
1: ಇಲ್ಲಿನ ಗುತ್ತಿ ಹಿಡಿತಾನೆ ಸರ್ ಊರಾಗ ಮಾಡ್ತಾನೆ.
0: ಅಂದ್ರೆ ನನಗೆ ಅನಿಸ್ತದೆ ಪರಿಪೂರ್ಣ ಒಕ್ಕಲ್ತನ ನಿಮ್ಮ ಮೇಲೆ ಬಿಟ್ಬಿಟ್ರ ಅವ್ರಂತ.
1: ನಮ್ಮಲ್ಲೇ ಬಿಟ್ಬಿಟ್ರು ಸರ್.
0: ನೀವು ನಿಮ್ಮ ಮಾಮನವರು ನಿಮ್ಮ ಅತ್ತೆ ನೀವೇ ಸೇರಿ
1: ನಾವೇ ಮಾಡ್ತೀವಿ ಸರ್, ನಾವೇ ಮಾಡ್ತೀವಿ. ಬೇರೆಯವ್ರು ಏನಿಲ್ಲ, ನಾವೇ ತಿಪ್ಪಲು ಬಿಡ್ತೀವಿ, ನಾವೇ ಮಾಡ್ತೀವಿ. ಆತ ಏನಿಲ್ಲ, ಬರೀ ಕೆಲ್ಸಕ್ಕ ಇದು ಮೇಸ್ತ್ರಿ ಕೆಲ್ಸಕ್ಕೆ ಒಂದೇ ಹೋತಾನ ಸರ್.
0: ಈಗ ಭತ್ತನು ಹಾಕಿರಮ್ಮ, ಎಷ್ಟು ಹಾಕಿರಿ ಭತ್ತ?
1: 1 ಎಕರೆಗೆ ಸ್ವಲ್ಪ ಕಡಿಮೆ ಐತೆ ಸರ್ ಅಷ್ಟೇ, ಅಂದ 1/2 ಎಕರೆ ಮೇಲೆ ಐತೆ ಅಷ್ಟೇ.
0: ಈ ಬೋರ್ ಇರೋದ್ರಿಂದ ನಿಮ್ಗೆ ಅನುಕೂಲ ಆಗ್ಯದ ಅಂತೀರಿ?
1: ಅನುಕೂಲ ಆಗ್ಯದ ಸರ್.
0: ಈ ಭೂಮಿ ನಿಮ್ದು ಕಪ್ಪು ಭೂಮಿ, ಒಂದು ಸೌಳು ಮಿಶ್ರಿತ ಭೂಮಿ ಅಂತ ಅನಿಸ್ತದೆ?
1: ಇಲ್ಲ, ಎಲ್ಲ ಕಪ್ಪು ಭೂಮಿನೇ ಸರ್, ಏನಿಟ್ರು ಬರ್ತಾವ ಸರ್ ಇದ್ರಾಗ.
0: ನೀವೆಲ್ಲರೂ ಉಳಿದೋರ್ನೆಲ್ಲ ಹೆಣ್ಮಕ್ಳು ನೋಡ್ತಿರ್ತಾರ, ಅವರು ನಿಮ್ಮನ್ನು ನೋಡಿ ಏನಾದ್ರೂ ಅಂದಿದ್ದೀಯಾ? ಯಾವಾಗ ನೋಡು ಬಿಸಿ ಇರ್ತೀಯಮ್ಮ ನೀನು, ಎಲ್ಲೇನು ಕಾರ್ಯಕ್ರಮಗಳಿಗೆ ಹೋಗೋದು, ನಿಮ್ಮ ಮನೆಗೆ ಯಾರ್ದೋ ನಿಮ್ಮ ಮನೆ ತವ್ರ ಮನೆ ಕಾರ್ಯಕ್ರಮಗಳು ಇರ್ತಾವ ಅಥವಾ ನಿಮ್ಮ ಗಂಡನ ಮನೆಯವ್ರ ಕಡೆದು ಏನಾದ್ರು ಇರ್ತಾವ, ಅವೆಲ್ಲವನ್ನು ಮ್ಯಾನೇಜ್ ಮಾಡೋದು ಹೆಂಗೆ ಅಂತ ಇಷ್ಟೆಲ್ಲ ಬಿಸಿ ಇದ್ದಾಗ?
1: ಮಾಡ್ತೀವಿ ಸರ್, ಹಂಗೆ ಒಂದಿನ ಓದ್ತೀವಿ, ಒಂದಿನಕ್ಕೆ ಬಂದ್ಬಿಡ್ತೀವಿ ಸರ್ ಅಷ್ಟೇ. ನಾವು ಕೆಲಸ ಇರ್ತದಮ್ಮ ನಮ್ಗೆ, ನಾವು ಓದ್ತೀವಿ ಅನ್ಕೊಂಡು 1 ದಿನ 2 ದಿನದಾಗ ಹೇಳು ಬಂದ್ಬಿಡ್ತೀವಿ ಸರ್ ಅಷ್ಟೇ.
0: ನೀವೇನಮ್ಮ ಯಾವಾಗ ನೋಡಿ ಗಳಸಕ್ಕೆ ಕುಂತ್ಬಿಟ್ಟಿರಿ, ನೀವು ಕೆಲಸ ನಮ್ಮಲ್ಲಿ ಯಾರು ಬರೋದಿಲ್ಲ ಒಳ್ಳೇದು ಕೆಟ್ಟದಕ್ಕೆ ಅಂತಾರ?
1: ಅಂತಾರ ಸರ್, ಮತ್ತೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕಲ್ಲ, ಇದು ಯಾರು ಮಾಡ್ತಾರಂತ ಬಂದ್ಬಿಡ್ತೀವಿ ಸರ್ ಅದನ್ನೇ ಹೇಳು.
0: ಈ ವರ್ಷ ನಿಮ್ಗೆ ಭತ್ತ ಹೆಂಗೆ ಬಂದದಮ್ಮ, ಇಳುವರಿ ಹೆಂಗದ?
1: ಈ ವರ್ಷ 15 ಚೀಲ ಮೇಲೆ ಆಗ್ಬೇಕು ಸರ್. ಅದು ಕೊಯ್ದೀವಿ, ಮೊನ್ನೆ ಮಿಷಿನ್ ಕೊಯ್ದಿದ್ದು ಹೋಗ್ಯಾವ, ಇನ್ನ ತುಂಬಿಸಿಲ್ಲ ಅವು, ಹಂಗೆ ಅದಾವ ಅಲ್ಲ.
0: ಈ ಭತ್ತನು ಮಾರಾಟ ಮಾಡ್ತಾರ ಅಥವಾ ಮನೆಗೆ ಏನಾದರೂ ಇಟ್ಕೊಳ್ತೀರಿ?
1: ಉಣಿಯಕ್ಕೆ ಬೇಕಲ್ಲ ಸರ್, ಎಲ್ಲ ನಮಗೆ ಮನೆಗೆ.
0: ಒಟ್ಟಾರೆ ಒಕ್ಕಲ್ತನ ಮಹಿಳೆಯರು ಇವತ್ತು ನೋಡಮ್ಮ, ಭಾಳಷ್ಟು ಜನ ಮಹಿಳೆಯರು ಒಕ್ಕಲ್ತನ ಮಾಡೋದಕ್ಕಿಂತ ಕೆಲವರು ಏನು ಮಾಡ್ತಾರೆ, ಒಕ್ಕಲ್ತನ ಮಾಡೋದು ನಮ್ಮಿಂದ ಆಗೋದಲ್ಲ, ನಮ್ಮ ಮನೆಯವರು ಒಕ್ಕಲ್ತನ ಮಾಡೋಕೆ ಆಗವಲ್ದು, ಏನು ಒಕ್ಕಲ್ತನ ಮಾಡೋದು, ಲೀಜಿ ಕೊಟ್ಬಿಡಮ್ಮ ಅಂತಿರ್ತಾರೆ. ಏನು ಹೇಳ್ತೀಯಮ್ಮ?
1: ಇಲ್ಲ ಸರ್, ಒಕ್ಕಲ್ತನ ಮಾಡಿದ್ರು ಮಾಡಿದಷ್ಟು ಉಳಿತಾವ ಸರ್ ಇದ್ರಾಗ. ನಾವು ತಿಪ್ಪಲ ಬಿಡಿದ್ರೆ ಬಿಡಿದ್ರೇ ನಮ್ಗೆ ಉಳಿತಾವ, ಯಾಕಂದ್ರೆ ನಾವು ಒಬ್ಬೊಬ್ರಿಗೆ ಹೋಗಿ ನಾವು ಮಾಡ್ಬೇಕಲ್ಲ, ನಮ್ಮ ಹೊಲಾಗ ನಾವು ಮಾಡ್ಕೊಂಡ್ರೆ ಅದ್ರಾಗೆ ನಮ್ಗೆ ಸಿಗ್ತದ ಅರ್ಥ.
0: ಈಗ ನನಗೇನು ಅನ್ಸದಮ್ಮ, ಭಾಳಷ್ಟು ಜನ ಒಕ್ಕಲ್ತನ ಮಾಡೋದು, ಒಂದಿಷ್ಟು ಜನ ಏನಾಗ್ತದೆ ಹಳ್ಳಿ ಬಿಟ್ಟು ಸಿಟಿ ಸೇರೋರು ಭಾಳ ಮಂದಿ ಆಗಿಬಿಟ್ರೆ ಈಗ ಹೆಣ್ಮಕ್ಳು. ಸಿಟಿಯಾಗಿರೋಣ, ಆರಾಮು ಮಕ್ಕಳಿಗೆ ಓದಿಸ್ಕೊಂತಿರೋಣ, ಒಕ್ಕಲ್ತನ ಏನಿಲ್ಲ ಲೀಸಿಗೆ ಹಾಕಿ ಹೋಗಿಬಿಡೋಣ ಅಂತ ಮನಸ್ಥಿತಿ ಇರ್ತದೆ. ಇಲ್ಲ ಅಥವಾ ಅಕ್ಕಪಕ್ಕದವ್ರು ನೋಡಿ ಅವ್ರು ಹಂಗೆ ಮಾಡಕತ್ತಿರ, ನಾವು ಹಿಂಗೆ ಮಾಡಕತ್ತೀವಿ, ಅವ್ರು ಹಿಂಗೆ ಬಂಗಾರ ತಂದರು, ಅವ್ರು ಹಿಂಗೆ ಮನೆ ಖರೀದಿ ಮಾಡಿದ್ರು, ಅವ್ರು ಇದು ಮಾಡಿದ್ರು ಅನ್ನೋರೆ ಭಾಳ ಮಂದಿ ಹೆಣ್ಮಕ್ಳು. ಮ್ಯಾಕ್ಸಿಮಮ್ ಭಾಳಷ್ಟು ಜನ ಹೇಳ್ತಿರ್ತಾರೆ ಹೆಣ್ಮಕ್ಳೇ ರೀ, ಅವ್ರು ಒಂದು ಹೂಡಿದ್ರೆ ಒಕ್ಕಲ್ತನ ಬದುಕು ಮನೆ ಸಂಸಾರ ಆಗ್ತದೆ ಅಂತ ಹೇಳ್ತಾರೆ. ನಿನಗೆ ಹಂಗೆ ಅನಿಸಿದಾಗ ಯಾವತ್ತಾದರೂ ಅನಿಸಿದೆಯಮ್ಮ ನಾನು ಸಿಟಿಗೆ ಹೋಗ್ಬೇಕು, ನಾವು ಏನಾದರೂ ಮಾಡಬೇಕು ಅಂತ ಅನಿಸಿದೆಯಾ?
1: ಅನ್ಸಲ್ಲ ಸರ್, ಯಾಕಂದ್ರೆ ಇದು ನಮ್ ಬಿಟ್ರೆ ಯಾರು ಇಲ್ಲಲ್ಲ, ನಂಗೆ ಗಂಡ ಒಬ್ಬ ತಾನೇ ಇದ್ದಾನ, ನಮ್ಮ ಮೇಲೆ ಅವರು ವಯಸ್ಸಾಗದ, ಇನ್ನು ಯಾರು ಮಾಡ್ತಾರ, ನಾವೇ ಮಾಡ್ಬೇಕಲ್ಲ, ಹಂಗಂತ ನಾವೇನು ಇಲ್ಲ. ಇದು ಹೊಲ್ದಾಗೆ ಏನು ಇದ್ರು ಹೊಲ್ದಾಗೆ ಮಾಡ್ಕೋಬೇಕಂತ ನಮ್ಮ ಆಶೆ ಅಷ್ಟೇ.
0: ಅಂತ ಹೆಣ್ಮಕ್ಳು ಅಂತ ಮನಸ್ಥಿತಿ ಇರ್ತದಲ್ಲಮ್ಮ, ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀಯಮ್ಮ? ನೀನೊಬ್ಬ ರೈತ ಮಹಿಳೆಯಾಗಿ ಇಷ್ಟೆಲ್ಲ ಕಷ್ಟಪಡ್ತಿದ್ದಿ, ಶ್ರಮ ಪಡ್ತಿದ್ದಿ, ಖಾಲಿ ಕೂಡಂಗಿಲ್ಲ, ಏನು ಅನಿಸ್ತದೆ
1: ಅಂಥವ್ರಿಗೆ? ಏನಿಸ್ತದೆ, ಅವ್ರಿಗೆ ಏನಾರ ರೊಕ್ಕ ಇದ್ದಿರ್ತದ ಅದಕ್ಕೆ ಹೋಗಿರ್ತಾರ ಅವರು, ನಮ್ಗೆ ಕಷ್ಟ ಆಯ್ತಲ್ಲ ನಾವು ಎಲ್ಲನ ಮಾಡ್ಕೊಂಡ್ ತಿನ್ಬೇಕಂತ ನಾವು ಹಿಂಗೆ ಅನ್ಕೊಂತೀವಿ ಸರ್.
0: ಈಗ ಮಕ್ಕಳು ಸ್ಕೂಲಿಗೆ ಹೋಗ್ತಿರ್ತಾರ, ಮಕ್ಕಳು ಎಲ್ಲಾದರೂ ಹೋಗೋದು ಬಂತು ಅಂದರೆ ಕರ್ಕೊಂಡು ಹೋಗೋದು ಬರೋದು ಅಥವಾ ನಾವು ಎಲ್ಲಿಗೇನು ಹೋಗ್ಬೇಕು ರಾಯಚೂರಿಗೆ

0: ಹೋಗ್ಬೇಕಮ್ಮ ಅಂತಿರ್ತಾರೆ. ಯಾವ್ದಾದ್ರು ಕರ್ಕೊಂಡು ಹೋಗಿದ್ದೀಯಾ ಗಂಡ ಹೆಂಡತಿ ಸೇರಿ ಮಕ್ಕಳನ್ನ?
1: ಕರ್ಕೊಂಡು ಹೋಗ್ತೀವಿ ಸರ್, ಒಂದು ಸಂಡೆ ದಿನ ಆರಾಮ ಇರ್ತಾರಲ್ಲ, ಸಂಡೆ ಮಂಡೆ ಹೋಗಿ ಅವರಪ್ಪ ಕರ್ಕೊಂಡು ಹೋಗಿ, ಇಲ್ಲ ಏನನ್ನ ಊರಾಗ ಹಬ್ಬ ಗಿಬ್ಬ ಬಂದ್ರೂ ಶಾಪಿಂಗ್ ಮಾಡ್ಕೊಂಡ್ ಬರ್ತೀವಿ ಸರ್. ಹೋಗಿ ಹೋಗಿ ಬರ್ತೀವಿ, ಎಲ್ಲರೂ ಹೋಗಿ ಅವ್ರಿಗೆ ಬಟ್ಟೆ ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊಂಡ್ ಬರ್ತೀವಿ.
0: ಇವತ್ತಿನ ಒಕ್ಕಲ್ತನದ ಬಗ್ಗೆ ನಿನಗೆ ಏನು ಅನಿಸ್ತದಮ್ಮ? ಇವತ್ತು ಒಕ್ಕಲ್ತನ ಭಾಳ ಕಷ್ಟ ಆದ್ರಿ ಅಂತ ಅನಿಸ್ತದೋ, ಅಥವಾ ಇಲ್ಲ ಮಾಡ್ದಂಗೆ ಅದ ಸರ್ ಅಂತ ಅನಿಸ್ತದ ಹೆಂಗೆ?
1: ಇವ್ ನೋಡಿ ಸರ್, ಒಂದೊಂದು ವರ್ಷ ನಮ್ಗೆ ಉಳಿತದ, ಒಂದೊಂದು ವರ್ಷ ಉಳಿಯಲ್ಲ. ಅವಾಗ ಏನು ಅನ್ಸುತ್ತಂದ್ರೆ ಬೇರೆಯವ್ರಿಗೂ ಹೋದ್ರೇನು ನಮ್ದು ನಮಗನ್ನ ಬರ್ತದ, ಇದೇನಪ್ಪ ಅನಿಸ್ತದೆ. ಹಾಗಂದ್ರೆ ಒಂದೊಂದು ವರ್ಷ ಅದಕ್ಕಿಂತ ಹೆಚ್ಚಿನ ಉಳಿತದ ನಮ್ಗೆ. 2 ವರ್ಷದ ಒಂದು ವರ್ಷ ಬರ್ತದ, ಒಂದು ವರ್ಷ ಲಾಸ್ ಆಗುತ್ತೆ, ಒಂದು ವರ್ಷ ಉಳಿತದ ಅಷ್ಟೇ. ಮತ್ತೆ ಬೇರೆಯವ್ರಿಗೆ ಹೋಗ್ಯದ ಏನಂತ ನಮ್ಮ ಹೊಲದಾಗ ನಾವು ಮಾಡ್ಕೊಂತೀವಿ.
0: ಒಳ್ಳೇದಮ್ಮ, ನನಗೆ ಭಾಳ ಖುಷಿ ಅನ್ನಿಸ್ತು. ಏನಂತಂದರೆ ಒಬ್ಬ ಮಹಿಳೆಯಾಗಿ ಅತ್ತೆ ಮಾವ ಮಕ್ಕಳು ಒಂದು ಮನೆಯಲ್ಲಿ ಇರ್ತೀರಲ್ಲ, ಅದು ಭಾಳ ಖುಷಿ. ಯಾಕಂತಂದರೆ ಇವತ್ತಿನ ದಿನದಲ್ಲಿ ಮದುವೆ ಆದ ತಕ್ಷಣ 1-2 ವರ್ಷದಾಗ ಬೇರೆ ಆಗಿ ಹೋಗುವಂಥವ್ರೆ ಭಾಳ ಆಗಿಬಿಟ್ರೆ, ಅಂಥದ್ರಲ್ಲಿ ನೀವು ಅವರೆಲ್ಲರ ಜೊತೆಗೆ ಇದ್ದು ಒಕ್ಕಲ್ತನ ಮಾಡ್ಕೊಳ್ಳುವಂಥದ್ದು ಇರ್ತೀಯಲ್ಲ, ಎಲ್ಲ ಒಂದು ಕಡೆ ಖುಷಿ ಅನ್ನಿಸ್ತದ. ಇಂಥ ಒಂದು ಒಕ್ಕಲ್ತನ ಮಾಡುವಂಥದ್ದು ಮತ್ತು ಮಾಡಬೇಕು ಅನ್ನುವಂಥ ಉತ್ಕಟತೆ ಉತ್ಸಾಹ ಇದೆಯಲ್ಲ, ಅಂಥ ಒಂದು ಉತ್ಸಾಹ ಉತ್ಕಟತೆ ಇನ್ನಷ್ಟು ಮಹಿಳೆಯರಲ್ಲಿ ಬರಬೇಕು ಅಂತ ನನಗೆ ಅನ್ನಿಸ್ತದೆ. ನೀವು ಅನೇಕರಿಗೆ ಒಂದಿಷ್ಟು ಪ್ರಭಾವ ಬೀರ್ತೀರಿ ಅಂತ ಅನ್ನಿಸ್ತದೆ. ಸುತ್ತಮುತ್ತ ಇದ್ದಂಥವ್ರಿಗೆ ಭಾಳ ಕಷ್ಟಪಡ್ತಾಳೆ ಈ ಅಮ್ಮ ಅಂತೇಳಿ ಅಂತ ಅಂದ್ಕೊಳ್ತಾರೆ. ನಿಮ್ಮಂಥವ್ರು ಹೆಚ್ಚು ಹೆಚ್ಚು ಆಗಬೇಕು ಗ್ರಾಮೀಣ ಭಾಗದಲ್ಲಿ ಅಂತ ನನಗೆ ಅನ್ನಿಸ್ತದೆ. ತುಂಬ ಖುಷಿಯಾಯಿತು ನಿಮ್ಮೊಟ್ಟಿಗೆ ಮಾತನಾಡಿದ್ದಕ್ಕೆ, ನಿಮ್ಮ ಕೃಷಿ ಅನುಭವವನ್ನು ನಮ್ಮ ಆಕಾಶವಾಣಿ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಹೂವು ಮತ್ತು ಹತ್ತಿ ಬೆಳೆಯುತ್ತಿರುವ ಅನ್ವರದ ರೈತ ಮಹಿಳೆ ಪ್ರಭಾವತಿ ಅವರ ಕೃಷಿ ಅನುಭವಗಳನ್ನು ಕೇಳಿದರೆ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೋಗಾರ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರೈತ ಬಂಧವರೇ, ಇದೀಗ ಆಲಿಸೋಣ ಹವಾಮಾನ ವರದಿಯನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಗ್ರಾಮೀಣ ಕೃಷಿ ಹವಾಮಾನ ಘಟಕ, ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು, ಇವರುಗಳ ಪ್ರಕಾರ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳ ಮಳೆಯ ಮುನ್ಸೂಚನೆ ಈ ರೀತಿಯಾಗಿದೆ. ನಾಳೆ ಅಂದರೆ 29/8/2026 ದೇವದುರ್ಗ ತಾಲೂಕಿನಲ್ಲಿ 0.2 mm ಮಳೆಯಾಗುವ ಸಾಧ್ಯತೆ ಇದೆ. ಲಿಂಗಸುಗೂರಿನಲ್ಲಿ 0.2 mm, ಮಾನ್ವಿ ತಾಲೂಕಿನಲ್ಲಿ 0.2 mm, ಮಸ್ಕಿ ತಾಲೂಕಿನಲ್ಲಿ 0.6 mm, ರಾಯಚೂರು ತಾಲೂಕಿನಲ್ಲಿ 0.2 mm, ಸಿರ್ವಾರ ತಾಲೂಕಿನಲ್ಲಿ 0.2 mm ಹಾಗೂ ಸಿಂಧನೂರು ತಾಲೂಕಿನಲ್ಲಿ 0.2 mm ಮಳೆಯಾಗುವ ಸಾಧ್ಯತೆ ಇದೆ. ಮುನ್ಸೂಚನೆಯ ಪ್ರಕಾರ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಅತಿ ಕಡಿಮೆ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇವರ ಪ್ರಕಾರ ಮಾಹಿತಿ ಇದೆ. ಇದಾಗಿತ್ತು ಹವಾಮಾನ ವರದಿ. ಇದೀಗ ಆಲಿಸೋಣ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯವರು ಕಳಿಸಿರುವಂತಹ ಪೇಟೆ ಧಾರಣೆಯನ್ನು. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ. ಜೋಳ ಇತರೆ ಕನಿಷ್ಠ 3,200 ರೂಪಾಯಿಗಳಿಂದ ಗರಿಷ್ಠ 3,200 ರೂಪಾಯಿಗಳು. ಹಳೆ ಸೋನಮಸೂರಿ ಭತ್ತ 3,650 ರೂಪಾಯಿಗಳಿಂದ ಗರಿಷ್ಠ 3,650 ರೂಪಾಯಿಗಳು. ರಾಗಿ ಜವಾರಿ 3,320 ರೂಪಾಯಿಗಳಿಂದ 3,328 ರೂಪಾಯಿಗಳು. ಅಕ್ಕಿ ಇತರೆ 2,800 ರೂಪಾಯಿಗಳಿಂದ ಗರಿಷ್ಠ 2,940 ರೂಪಾಯಿಗಳು. ಸೂರ್ಯಕಾಂತಿ 8,070 ರೂಪಾಯಿಗಳಿಂದ ಗರಿಷ್ಠ 8,400 ರೂಪಾಯಿಗಳು. ಇನ್ನು ಸೂರ್ಯಕಾಂತಿ ತೊಗರಿ 7,800 ರೂಪಾಯಿಗಳಿಂದ ಗರಿಷ್ಠ 8,000 ರೂಪಾಯಿಗಳು. ಇವಿಷ್ಟು ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆಯಾದರೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಶೇಂಗಾ ಗುಂಗ್ರಿ ಕನಿಷ್ಠ 6,149 ರೂಪಾಯಿಗಳಿಂದ ಗರಿಷ್ಠ 7,615 ರೂಪಾಯಿಗಳು. ಸೋನಾಮಸೂರಿ ಭತ್ತ 2,999 ರೂಪಾಯಿಗಳಿಂದ 3,221 ರೂಪಾಯಿಗಳು. ಕೆಂಪು ತೊಗರಿ 6,589 ರೂಪಾಯಿಗಳಿಂದ ಗರಿಷ್ಠ 8,159 ರೂಪಾಯಿಗಳು. ಇವಿಷ್ಟು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆಯಾದರೆ ಲಿಂಗಸುಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ

ಸಜ್ಜೆ ಕನಿಷ್ಠ 2600 ರೂಪಾಯಿಗಳಿಂದ ಗರಿಷ್ಠ 2725 ರೂಪಾಯಿಗಳು. ಸೂರ್ಯಕಾಂತಿ 8150 ರೂಪಾಯಿಗಳಿಂದ ಗರಿಷ್ಠ 8650 ರೂಪಾಯಿಗಳು. ತೊಗರಿ 8200 ರೂಪಾಯಿಗಳಿಂದ ಗರಿಷ್ಠ 8200 ರೂಪಾಯಿಗಳು. ಇನ್ನು ಕೊನೆಯದಾಗಿ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ನೋಡುವುದಾದರೆ, ಕಡಲೆಕಾಳು ಕನಿಷ್ಠ 6000 ರೂಪಾಯಿಗಳಿಂದ ಗರಿಷ್ಠ 6000 ರೂಪಾಯಿಗಳು. ಒಣಮೆಣಸಿನಕಾಯಿ ಜವಾರಿ 4900 ರೂಪಾಯಿಗಳಿಂದ 4900 ರೂಪಾಯಿಗಳು. ಭತ್ತದ RNR ಹೊಸದು 2400 ರೂಪಾಯಿಗಳಿಂದ 2750 ರೂಪಾಯಿಗಳು. ಭತ್ತದ RNR ಹಳೆಯದು 2840 ರೂಪಾಯಿಗಳಿಂದ ಗರಿಷ್ಠ 4080 ರೂಪಾಯಿಗಳು. ಇನ್ನು ಸೂರ್ಯಕಾಂತಿ 7850 ರೂಪಾಯಿಗಳಿಂದ ಗರಿಷ್ಠ 8200 ರೂಪಾಯಿಗಳು. ತೊಗರಿ 7925 ರೂಪಾಯಿಗಳಿಂದ ಗರಿಷ್ಠ 7925 ರೂಪಾಯಿಗಳು. ರೈತ ಬಾಂಧವರೇ, ಇದುವರೆಗೆ ಮಾನ್ವಿ, ರಾಯಚೂರು, ಲಿಂಗಸುಕರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಇವರು ಕಳುಹಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಆಲಿಸಿದರೆ ಇದೀಗ ಆಲಿಸೋಣ ಕೃಷಿ ಗೀತೆಗಳನ್ನು.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇದೀಗ ಆಲಿಸೋಣ ಜನಪದ ಸಂಗೀತ ಕಾರ್ಯಕ್ರಮವನ್ನು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದೀಗ ಅಲಿಸೋಣ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಬಲ್ಕಟ್ಟಿ ಗ್ರಾಮದ ಧವಲ್ ಸಾಬ್ ಅತ್ತರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಬಲ್ಕಟ್ಟಿ ಗ್ರಾಮದ ಧವಲ್ ಸಬಾತ್ತರ್ ಮತ್ತು ಸಂಗಡಿಗರಿಂದ ಗೀಗೆ ಪದಗಳನ್ನು ಕೇಳಿದರೆ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 7:34. ಮೊದಲಿಗೆ ಜಾಹೀರಾತುಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸೋಣ.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 290 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಚರ್ಚೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶಫ್ಕಟ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಮೋದಿ ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ಮೋದಿ ಅವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು, ಇದೇ 31ರಂದು ನಡೆಯಲಿರುವ ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿ ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಯಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವ ಪಡೆದಿದ್ದು, ಭಾರತ 2017ರಿಂದ ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನ ಎಲ್ಲಾ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದ ನಂತರ ಭಾರತ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ನೇಪಾಳದಲ್ಲಿ ಇನ್ನೂ 290 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ಸಿಗದೆ ಉಳಿದಿದ್ದಾರೆ. ಅವರನ್ನು ಪತ್ತೆಹಚ್ಚಲು ಮತ್ತು ಅವರ ರಕ್ಷಣೆಗಾಗಿ ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಲ್ಲಿ ತ್ರಿಶೂಲಿ ಜಲವಿದ್ಯುತ್ ಯೋಜನೆಯ 63 ಕಾರ್ಮಿಕರು ಮತ್ತು ತಮಿಳುನಾಡಿನ 21 ಜನರು ಸೇರಿದ್ದಾರೆ. ನೇಪಾಳ ಸರ್ಕಾರ, ಭಾರತದ ಇತರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಪ್ರವಾಸ ನಿರ್ವಾಹಕರು ಮತ್ತು ಸಂಬಂಧಿತ ಅಧಿಕಾರಿಗಳೊಂದಿಗೆ ವಿದೇಶಾಂಗ ಸಚಿವಾಲಯ ಸಮನ್ವಯ ಸಾಧಿಸುತ್ತಿದೆ. ಅಲ್ಲದೆ ಸಚಿವಾಲಯದಲ್ಲಿ 24 ಗಂಟೆಗಳ ನಿಯಂತ್ರಣ ಕೊಠಡಿಯನ್ನು ಸಹ ಸ್ಥಾಪಿಸಲಾಗಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್

0: ಜೈಶಂಕರ್ ಮಾಹಿತಿ ನೀಡಿದ್ದಾರೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ಮಾತುಕತೆ ನಡೆಸಿದ್ದು ಭಾರತದ ಸಂಪೂರ್ಣ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಇಂದು ನೇಪಾಳದಿಂದ ರಕ್ಷಿಸಲ್ಪಟ್ಟ 21 ಯಾತ್ರಿಕರನ್ನು ಭೇಟಿಯಾದರು. ಈ ಯಾತ್ರಿಕರು ನಿನ್ನೆ ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡುವಿಗೆ ಆಗಮಿಸಿ ಇಂದು ನವದೆಹಲಿ ತಲುಪಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಹಠಾತ್ ಪ್ರವಾಹದ ನಂತರ ಪರಿಹಾರ ಮತ್ತು ರಕ್ಷಣೆಯಲ್ಲಿ ನೇಪಾಳ ಸರ್ಕಾರವನ್ನು ಬೆಂಬಲಿಸಲು ಭಾರತ ಕೆಲಸ ಮಾಡುತ್ತಿದೆ. ಇಂದು ಬೆಳಗ್ಗೆ ನೇಪಾಳದ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದು ಎಲ್ಲ ರೀತಿಯ ಬೆಂಬಲ ನೀಡುವುದಾಗಿ ಭರವಸೆ ನೀಡಲಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಭಾರತೀಯ ಯಾತ್ರಿಕರ ರಕ್ಷಣೆಗಾಗಿ ನೇಪಾಳ ಸರ್ಕಾರ ಮತ್ತು ಅಲ್ಲಿನ ಸೇನೆಯ ರಕ್ಷಣಾ ಕಾರ್ಯಗಳಿಗೆ ಧನ್ಯವಾದ ಸಲ್ಲಿಸಿದರು. ಇದೇ ವೇಳೆ ಭಾರತಕ್ಕೆ ಸುಗಮವಾಗಿ ಯಾತ್ರಿಕರು ಮರಳಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯನ್ನು ಸಹ ಅವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚೀನಾ ನೇಪಾಳ ಗಡಿಯಲ್ಲಿರುವ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ 5 ನಾಗರಿಕರು ಮೃತಪಟ್ಟಿದ್ದು 558 ಜನರು ಕಾಣೆಯಾಗಿದ್ದಾರೆ. ಕಾಣೆಯಾದವರ ಪೈಕಿ 260 ಮಂದಿ ವಿದೇಶಿ ಪ್ರವಾಸಿಗರಾಗಿದ್ದರು ಎಂದು ಚೀನಾ ತಿಳಿಸಿದೆ. ಪ್ರವಾಸಿಗರು ಮತ್ತು ಸ್ಥಳೀಯ ನಿವಾಸಿಗಳು ಸೇರಿದಂತೆ 1,000 ಹೆಚ್ಚು ಜನರನ್ನು ಗೈರಾಂಗ್ ಕೌಂಟಿಯಿಂದ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು 7 ಚೀನಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗಾಗಿ ಹೆಚ್ಚಿನ ಭಾರತೀಯ ಯಾತ್ರಿಕರು ಟಿಬೆಟ್ ಗಡಿ ಪ್ರದೇಶಕ್ಕೆ ಆಗಮಿಸಿದ್ದರು. ಕಾಣೆಯಾದವರ ಪತ್ತೆಗಾಗಿ ವಿದೇಶಗಳ ರಾಯಭಾರ ಕಚೇರಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ತುರ್ತು ಸಾಮಗ್ರಿಗಳನ್ನು ಪೀಡಿತ ಪ್ರದೇಶಕ್ಕೆ ರವಾನಿಸಲಾಗುತ್ತಿದೆ. ಪ್ರವಾಹದಿಂದಾಗಿ ರಸ್ತೆ ಸಂವಹನ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಸಕ್ಕರೆ ಕೊರತೆಯಿಲ್ಲ. ಸೂಕ್ತ ಬೆಲೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಗಾಗಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಗಟು ಸಕ್ಕರೆ ಬೆಲೆ ಸುಮಾರು 20% ಕುಸಿದಿದೆ ಮತ್ತು ಚಿಲ್ಲರೆ ಮಾರಾಟದ ಸಕ್ಕರೆ ಬೆಲೆ ಕೂಡ ತಗ್ಗಲು ಪ್ರಾರಂಭಿಸಿವೆ. ದೇಶೀಯ ಮಾರುಕಟ್ಟೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕೃತಕ ಅಭಾವವನ್ನು ತಡೆಯಲು ಸಚಿವಾಲಯ ಅನೇಕ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಂಡಿದೆ. ಹೊಸ ಋತುವಿಗೆ ಕಬ್ಬು ಅರಿಯುವಿಕೆಯು 15 ಪ್ರಾರಂಭವಾಗಲಿದ್ದು ಈ ತಿಂಗಳಲ್ಲಿ 10 ಟನ್ಗಳಿಗೂ ಹೆಚ್ಚು ಸಕ್ಕರೆ ಉತ್ಪಾದಿಸುವ ನಿರೀಕ್ಷೆ ಇದೆ. ಅಕ್ಟೋಬರ್ನಲ್ಲಿ ಉತ್ಪಾದಿಸುವ ಸಕ್ಕರೆಯನ್ನು ನಿರ್ಬಂಧವಿಲ್ಲದೆ ಮಾರಾಟ ಮಾಡಲು ಸಕ್ಕರೆ ಕಾರ್ಖಾನೆಗಳಿಗೆ ಅನುಮತಿ ನೀಡಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1.21 ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ. ಹೊಸ ಹಂಗಾಮಿನ ಈರುಳ್ಳಿ ಬಂದ ಬಳಿಕ ಬೆಲೆ ನಿಯಂತ್ರಣಕ್ಕೆ ಬರುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಕೊರತೆ ಇದ್ದರೂ ಯಾವುದೇ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿಯ ಉದ್ಘಾಟನೆ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ಸಭೆಯಲ್ಲಿ ತರಬೇತಿ, ಮಿಲಿಟರಿ ಸಮರಾಭ್ಯಾಸ, ಔಷಧ, ರಕ್ಷಣಾ ಉದ್ಯಮ, ಸಂಶೋಧನೆ ಮತ್ತು ಅಭಿವೃದ್ದಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಉಭಯ ದೇಶಗಳು ಒಪ್ಪಿಗೆ ಸೂಚಿಸಿವೆ. 5 ಸದಸ್ಯರ ಕುವೈತ್ ನಿಯೋಗದ ಬ್ರಿಗೇಡಿಯರ್ ಜನರಲ್ ರೇದ್ ಅಲ್ಸಾಕ್ರಾನ್ ಮತ್ತು ರಕ್ಷಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಶಿಕಾಗೋ, ಅಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಅಶ್ವಿಲ್ನಲ್ಲಿ ಇದೇ 31 ಮತ್ತು ಸೆಪ್ಟೆಂಬರ್

0: ಪರಿಶಿಷ್ಟತೆಯ ಅನ್ವೇಷಣೆಗೆ ಸಾಕ್ಷಿಯಾಗಿದೆ. ಅವರು ಜಾಗತಿಕ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದು ನಿರಂತರ ಯಶಸ್ಸು ಸಾಧಿಸಲಿ ಎಂದು ಹಾರೈಸಿದ್ದಾರೆ. ನಾರ್ವೆಯ ದೊರೆ ಐದನೇ ಹರಾಲ್ಡ್ ಅವರು ಇಂದು ಓಸ್ಲೋದ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಯುರೋಪಿನ ಅತ್ಯಂತ ಹಿರಿಯ ದೊರೆಯಾಗಿದ್ದ ಹರಾಲ್ಡ್ ಅವರು ತಮ್ಮ ತಂದೆ ಐದನೇ ಒಲಾವ್ ಅವರ ನಿಧನದ ಬಳಿಕ 1991ರಲ್ಲಿ ನಾರ್ವೆಯ ದೊರೆಯಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ರಾಜಪ್ರಭುತ್ವದ ಆಧುನೀಕರಣಕ್ಕೆ ಅವರು ನೀಡಿದ ಕೊಡುಗೆಯಿಂದಾಗಿ ಜನಪ್ರಿಯರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 219 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ, ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಚರ್ಚೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 7:45.

0: ನಿಮ್ಮ ಕರೆ ನಿಮಗೊಂದು ಗೀತೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರಪೂರ್ಣ ಕಾರ್ಯಕ್ರಮ ಇದೀಗ ಆರಂಭ ಆಗ್ತಾ ಇದೆ. ಸ್ನೇಹಿತರೆ, ನೀವು ಸಹ ಕಾಲ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ನಮ್ಮ ದೂರವಾಣಿ ಸಂಖ್ಯೆಗಳಿದ್ದಾವೆ 0853220020312. ಮತ್ತೊಂದು ದೂರವಾಣಿ ಸಂಖ್ಯೆ ಇದೆ 0853222958998, 08532200031, 08532295898. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟವಾದ ಗೀತೆಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲನೇ ಕರೆ ಸ್ವೀಕಾರ ಮಾಡೋಣ. ಅಲ್ಬಾ, ನಮಸ್ತೆ.
1: ನಮಸ್ತೆ ಮೇಡಮ್. ನಮಸ್ತೆ ಸರ್.
0: ನಮಸ್ಕಾರಗಳು. ಎಲ್ಲಿಂದ ಮಾಡ್ತಾ ಇದ್ದೀರಾ
1: ಸರ್? ಚಿರತಗುಂಡು ಕೂಡ್ಲಿಗೆ ತಾಲೂಕಿನಿಂದ ಎರ್ರಣ್ಣ ನಾಯಕ ಸರ್.
0: ಎರ್ರಣ್ಣ ನಾಯಕ್?
1: ಹೌದು ಸರ್.
0: ಹೇಗಿದ್ದೀರಾ? ಕೂಡ್ಲಿಗೆಯಿಂದ ಕರೆ ಮಾಡಿದಿರಾ, ಫಸ್ಟ್ ಕರೆ ನಿಮ್ಮದು. ಹೇಗೆ ಅನಿಸ್ತಾ ಇದೆ?
1: ತುಂಬಾ ಖುಷಿ ಆಗುತ್ತೆ ಸರ್.
0: ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ತುಂಬಾ ಖುಷಿ ಅನಿಸ್ತಾ ಇದೆ ನಿಮಗೆ. ನೋಡಿ, ನಮಗೂ ಸಹ ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿಮ್ಮ ಜೊತೆನೂ ನಾವು ಮಾತಾಡ್ತಾ ಇದೀವಲ್ಲ, ಬಹಳ ಖುಷಿ ಆಗ್ತದೆ. ಓಕೆ, ಕರೆ ಮಾಡಿದ್ರ ಯಾವ ಗೀತೆನ ಕಾರ್ಯಕ್ರಮದ ಮೊದಲನೇದಾಗಿ ನೀವು ಕೇಳಲು ಇಷ್ಟಪಡ್ತೀರಿ ಹಾಗೂ ಕೇಳಿಸಲು ಇಷ್ಟಪಡ್ತೀರಿ? ಪ್ರೀತಿ ನಮ್ಮ ಯಾವ ಚಿತ್ರದಿಂದ ಅಂದ್ರಿ? ಪ್ರೀತಿ ನಮ್ಮ ತವರಿನ ಸಿರಿ. ಇದು ಬಂದು ತವರಿನ ಸಿರಿ ಅನ್ನುವಂಥ ಚಿತ್ರ ಇದು. ತೊಂದರೆ ಇಲ್ಲ. ನೀವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರ, ಮೊದಲನೇ ಒಂದು ಕರೆ ಮಾಡಿದಿರ, ಹಾಗೆ ಮೊದಲನೇ ಗೀತೆಯನ್ನು ನೀವು ಇಷ್ಟಪಟ್ಟಿದ್ದೀರ ಹಾಗೂ ಸಮಸ್ತ ಕೆಳಗರಿಗಾಗಿ ಸಹ ಕೇಳಿಸ್ತಾ ಇದ್ದೀರಾ ನಿಮ್ಮ ವತಿಯಿಂದ ಹಾಗೂ ಸಮಸ್ತ ಕೆಳಗರ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಗೀತೆಯನ್ನು ಪ್ರಾರಂಭ ಮಾಡೋಣ. ನಮಸ್ತೆ.

ಕಾರ್ಯಕ್ರಮದ ಆರಂಭದಲ್ಲಿ ತವರಿನ ಸಿರಿ ಚಿತ್ರದ ಗೀತೆಯನ್ನು ನಮ್ಮ ಕೆಲವರು ಇಷ್ಟಪಟ್ಟಿದ್ದಾರೆ. ಅವರಿಗಾಗಿ ಹಾಗೂ ಸಮಸ್ತ ಕೆಲವರಿಗಾಗಿ ಈ ಒಂದು ಗೀತೆ ಬರ್ತಾ ಇದೆ. ಮಧು ಬಾಲಕೃಷ್ಣ ಹಾಗೂ ನಂದಿತಾ ಇವರುಗಳ ಸ್ವರಗಳಲ್ಲಿ, ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯವಿದೆ.

0: business grow ಮಾಡೋಕೆ ರೆಡಿನಾ? ನಿಮ್ಮ business ನ greater heights ಗೆ ತಗೊಂಡು ಹೋಗಿ.
1: Up to 85% LTV ಒಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ business ಗಾಗಿ up to 5 crore rupees loan.
1: Confidence ಇಂದ grow ಆಗಿ ನಿಮ್ಮ goals reach ಮಾಡಿ. ಮಣಪುರಂ ನಿಮ್ಮ business grow ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್. Make life easy.
0: Toll free 1-800-420-2233.
2: Namaste. Hello. Hello.

0: नमस्ते, हेलो। हेलो
1: नमस्ते सर।
0: हेलो,
1: हरिहर दावणगेरे जिले हरिहरदिंद सुरेश बेंडे सर।
0: ಹರಿಹರದಿಂದ
1: सुरेश बेंडे सर।
0: ಸುರೇಶ್ ಬೆಣ್ಣೆಯವರು.
1: ಹೌದು ಸರ್,
0: ಧ್ವನಿ ಯಾಕೋ ಸಣ್ಣದಾಗಿ ಕೇಳ್ತಾ ಇದೆ.
1: ಕೇಳ್ತಿದ್ದೆ ಸರ್ ನಿಮ್ಮ ವಾಯ್ಸು.
0: ನಮ್ಮ ಧ್ವನಿ ಕೇಳಿಸ್ತಾ ಇದೆ ನಿಮಗೆ?
1: ಹ್ಞೂ ಕೇಳಿಸ್ತಿದ್ದೆ ಸರ್.
0: ಹರಿಹರದಿಂದ ಕರೆ
1: ಹೌದು
0: ಮಾಡಿದ್ದೀರಾ?
1: ಸರ್, ಹ್ಞೂ ಸರ್.
0: ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ರೀ?
1: ಫಿಲಮ್ ಹೆಸರು ಆಶಾ ಸರ್.
0: ಹಲೋ,
1: ಆಶಾ ಸರ್ ಫಿಲಮ್ ಹೆಸರು.
0: ಆಶಾ.
1: ಹ್ಞೂ ಸರ್, ಅದರಲ್ಲಿ ಅಶ್ವತ್ಥಾಮ ಅಂತ ಒಂದು ಆರಂಭದಲ್ಲಿ ವಾಣಿಜ್ಯರಮ್ಮ ಮತ್ತು ಸ್ಪೀತಿ ಆಡಿರೋ ಗೀತೆ ಸರ್.
0: ಲವ್ ಮೀ ಅಂತ ಇದೆ. ಹಲೋ,
1: ಅಶ್ವತ್ಥಾಮ ಅಂತ ಒಂದು ಆರಂಭದಲ್ಲಿ ಐತೆ ನೋಡಿ ಸರ್.
0: ಆರಂಭದ ಸಾಲು ಏನಂದ್ರಿ?
1: ಆಶಾ ಸರ್ ಫಿಲಮ್ ಹೆಸರು. ಅಶ್ವತ್ಥಾಮ ಬಲು ಅಂತ ಒಂದು ಏನೋ ಗೀತೆ ಐತೆ ಸರ್ ಆರಂಭದಲ್ಲಿ.
0: ಆರಂಭದಲ್ಲಿ ಅಶ್ವತ್ಥಾಮ ಅಂತ ಯಾವುದೂ ಇಲ್ಲ, ಒಂದು ಆಶಾ ಅನ್ನೋ ಚಿತ್ರದಿಂದ ಲವ್ ಮೀ ಅಂತ ಒಂದಿದೆ, ಡ್ಯಾನ್ಸ್ ವಿತ್ ಮೀ ಅಂತ ಒಂದಿದೆ. ಯಾವ ಚಿತ್ರದಿಂದ ನೀವು ಕೇಳ್ತಾ ಇದ್ದೀರಿ?
1: ಆಶಾ ಸರ್ ಫಿಲಮ್ ಹೆಸರು. ಅಂಬರೀಶ್ ಏನ್ ಬೇಬೀಂದ್ರ ಅಭಿನಯಕ್ಕೆ ಅರ್ಜುನ್ ಸರ್ಜು ಅದರ
0: ಆಶಾ ಅಂತೇಳಿ.
1: ಹೌದು ಸರ್.
0: ಆ ಒಂದು ಚಿತ್ರದಿಂದ ನೀವು ಕೋರಿದಂತಹ ಗೀತೆ ಇಲ್ಲಲ್ರಿ?
1: ಹಾಂ ಸರ್, ಸುಪ್ರಭಾತ ಅಂತಂದು ವಿಷ್ಣುವರ್ಧನ್ ಅಭಿನಯದ ಅದನ್ನು ತಗೊಂಡ್ರಿ ಸರ್.
0: ಸುಪ್ರಭಾತದಿಂದ ಕಣ.
1: ಹ್ಞೂ ಸರ್.
0: ಅದರಲ್ಲಿ ಯಾವ ಗೀತೆ?
1: ನನ್ನ ಹಾಡು ನನ್ನದು ಅಂತ ಐತೆ ನೋಡಿ ಸರ್ ಗೀತೆ.
0: ನನ್ನ ಹಾಡು ನನ್ನದು ಅನ್ನುವಂಥ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವಂಥ ಗೀತೆ ಇದು.
1: ಹ್ಞೂ ಸರ್, ಆ ಗೀತೆ ಇರಲಿ ಸರ್.
0: ಭಾಳ ಇಷ್ಟನಾ ಈ ಗೀತೆ?
1: ಹ್ಞೂ, ಎಲ್ಲ ಗೀತೆಗಳು ಹಳೆಯ ಗೀತೆಗಳು ತುಂಬ ಇಷ್ಟ ಸರ್. ಅದರಲ್ಲಿ ಕೆಲವೊಂದು ತುಂಬ ನಮಗೆ ಇಷ್ಟ, ಆದ್ದರಿಂದ ಆ ಗೀತೆ ಕೇಳ್ತಕ್ಕಂಥ.
0: ಓಕೆ ಓಕೆ ಓಕೆ, ಕರೆ ಮಾಡಿದ್ರೆ ತುಂಬ ಧನ್ಯವಾದಗಳು. ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಎರಡನೇ ಕರೆ ಸುರೇಶ್ ಬೆಣ್ಣೆಯವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಗೀತೆ ಬರ್ತಾ ಇದೆ ನಿಮಗಾಗಿ ಹಾಗೂ ಸಮಸ್ತ ಕೇಳುಗರಿಗಾಗಿ. ನಮಸ್ತೆ.
1: ನಮಸ್ತೆ ಸರ್.

ಇಂದಿನ ಕಾರ್ಯಕ್ರಮದಲ್ಲಿ ಇದು ಎರಡನೇ ಗೀತೆ. ಈ ಗೀತೆಯನ್ನು ಕೋರಿ ಸುರೇಶ್ ಬೆಣ್ಣೆ ಹರಿಹರದಿಂದ ಒಂದು ಕರೆ ಬಂದಿತ್ತು. ಅವರಿಗಾಗಿ ಹಾಗೂ ಸಮಸ್ತ ಕೇಳುಗರಿಗಾಗಿ ಸುಪ್ರಭಾತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಕರು ಇವರುಗಳ ಸ್ವರಗಳಲ್ಲಿ ಆಲಿಸೋಣ ಈ ಒಂದು ಗೀತೆಯನ್ನು. ರಾಜನ್ ನಾಗೇಂದ್ರ ಅವರ ಸಂಗೀತ ವಿದೇಶಿ ಉದಯಶಂಕರ್ ಅವರ ಗೀತ ರಚನೆ ಇದೆ.

0: ಆತ್ಮೀಯ ಕೆಳಗರೆ ನೀವು ಕೇಳ್ತಿರುವಿರಿ. ನಿಮ್ಮ ಕರೆ ನಿಮಗೊಂದಿಗೆ ನೇರಫೋನ್ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ನಿಮಗಿಷ್ಟವಾದ ಗೀತೆಗಳನ್ನು ಆಲಿಸಬಹುದು ಅಂತ ಹೇಳ್ತಾ ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವುದರ ಮೂಲಕ ಈ ಇಂದಿನ ಕಾರ್ಯಕ್ರಮದಲ್ಲಿ ನೀವುಗಳು ಭಾಗಿಯಾಗಬಹುದು. 0853 2 0 0 3 1 2 0853 2 9 5 8 9 8 ಎರಡು ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ನಮಸ್ತೆ, ಹಲೋ ಹಲೋ, ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ
1: ಹಲೋ,
0: ಹಾಂ ಸರ್,
1: ಭೀಮನಗೌಡ ಪಾಟೀಲ್ ಜೋಕೋದಿಂದ.
0: ಭೀಮನಗೌಡ ಪಾಟೀಲ್ರು, ಹೇಳ್ರಿ, ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ಕಾರ್ಯಕ್ರಮದಲ್ಲಿ?
1: ಚಲಿಸುವ ಮೋಡಗಳು ಚಿತ್ರದಿಂದ.
0: ಯಾವುದು?
1: ಚಲಿಸುವ ಮೋಡಗಳು.
0: ಚಲಿಸುವ ಮೋಡಗಳು,
1: ಅದರಲ್ಲಿ ತೇನಿನ ಬಳಿಯೋ ಹಾಲಿನ ಮಳಿ ಅಂತ ಒಂದು ಗೀತೆ ಬರ್ಕೊಂಡು
0: ಆ ಗೀತೆ ಪ್ರಸಾರ ಮಾಡೋದು.
1: ಮೊಮ್ಮಗನಾದ ಅಮೋಘ ಪಾಟೀಲ್ಗಾಗಿ ಗೀತೆ ಸರ್.
0: ಮೊಮ್ಮಗನ ಪ್ರೀತಿಗಾಗಿ, ಅವನ ಮೇಲೆ ಒಂದು ಇರುವಂತಹ ಪ್ರೀತಿಗಾಗಿ ಒಂದು ಆಕಾಶವಾಣಿಯಿಂದ ಈ ಗೀತೆನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದೀರ. ಓಕೆ ಸರ್, ತುಂಬ ಸಂತೋಷ ಆಯಿತು.
1: ಧನ್ಯವಾದಗಳು.
0: ಧನ್ಯವಾದಗಳು, ನಮಸ್ಕಾರ, ಶುಭರಾತ್ರಿ. ಓಕೆ, ನಿಮ್ಮ ಮೊಮ್ಮಗನಿಗಾಗಿ ಹಾಗೂ ಸಮಸ್ತ ಕೆಲವರಿಗಾಗಿ ನೀವು ಕೋರಿದಂತಹ ಚಲಿಸುವ ಮೋಡಗಳು ಚಿತ್ರದಿಂದ ಗೀತೆ ಬರ್ತಾ ಇದೆ, ಕೇಳಿ ಆನಂದಿಸಿ. ನಮಸ್ತೆ ನಮಸ್ತೆ.

ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಆಲಿಸೋಣ ಚಲಿಸುವ ಮುಡುಗಳು ಚಿತ್ರದ ಈ ಒಂದು ಗೀತೆಯನ್ನು. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಗೆ ಹೆಚ್ ಎ ಉದಯಶಂಕರ್ ಅವರ ಗೀತ ರಚನೆ ಇದೆ.

0: ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ಕೇಳುತ್ತಿರುವಿರಿ. ನಿಮ್ಮ ಕರೆ ನಿಮಗೊಂದು ಗೀತೆ ನೇರಫೋನ್ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು 08532002032 ಹಾಗೂ 08532295 ಈ ಎರಡು ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಾಗೂ ನಿಮಗಿಷ್ಟವಾದ ಗೀತೆಯನ್ನು ಕಾರ್ಯಕ್ರಮದಲ್ಲಿ ಆಲಿಸಬಹುದು ಅಂತ ಹೇಳ್ತಾ ಒಂದು ವಾಣಿಜ್ಯ ಪ್ರಕಟಣೆಯನ್ನು ಕೇಳೋಣ.
1: ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಹಲೋ ಹಲೋ, ನಮಸ್ತೆ. ಯಾರು ಕರೆ ಮಾಡ್ತಾ ಇರೋದು? ಭರತ್ ಕುಮಾರ್ ಅವರು ವಿಜಯಪುರದಿಂದ. ಹೇಗಿದ್ದೀರಿ ಭರತ್ ಕುಮಾರ್ ಅವರೇ?
3: ಹಾಂ,
0: ನಾವು ಚೆನ್ನಾಗಿದ್ದೀವಿ ನೋಡ್ರಿ.

0: ಕಾರ್ಯಕ್ರಮದಲ್ಲಿ. ಹಾಂ ರೀ,
1: ಇಬ್ಬನಿ ಕರಗಿತು ನೋಡಿ ಸರ.
0: ಯಾವ್ದು ರೀ?
1: ಇಬ್ಬನಿ ಕರಗಿತು.
0: ಇಬ್ಬನಿ ಕರಗಿತು ಅನಂತನಾಗ್ ಅವ್ರದ್ದು.
1: ತಂಗಿ ಹೇಳ ಮಾಡೋ ಹಾಡ ನೋಡ್ರಿ ಸರ್.
0: ತಂಗಿ ಹೇಳಮ್ಮ ಅಂತ ಗೀತೆ
1: ನೋಡಿ,
0: ರಕ್ಷಾಬಂಧನದ ಪ್ರಯುಕ್ತ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಲು ಕೋರ್ತಾ ಇದ್ದೀರಾ? ತುಂಬ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ, ನಿಮಗಾಗಿ ಹಾಗೂ ಸಮಸ್ತ ಕೆಲವರಿಗಾಗಿ ಒಂದು ಗೀತೆ ಬರ್ತಾ ಇದೆ ಇಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ ರೀ.

0: हेलो हेलो हेलो, नमस्ते। ವಿಜಯಪುರದಿಂದ ಬಂದೆ ನಮಾಜರು. ಆರಾಮಿದ್ದೀವಿ ನೋಡ್ರಿ, ನೀವು ಹೇಗಿದ್ದೀರಾ? ರಕ್ಷಾಬಂಧನ ಹಬ್ಬ ಮಾಡಿದ್ರಿ. ಖಂಡಿತವಾಗಿಯೂ ನಿಮಗೂ ಸಹ ಸಮಸ್ತ ಸಿಬ್ಬಂದಿ ವತಿಯಿಂದ ಹಾಗೂ ಸಮಸ್ತ ಕೆಳಗರ ವತಿಯಿಂದ ನಿಮಗೂ ಸಹ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರೆ ಯಾವ ಗೀತೆಯನ್ನು ಪ್ರಸಾರ ಮಾಡೋಣ? ಚಿತ್ರದ ಹೆಸರು ಬೇಕಲ್ರಿ. ಬಹಳ ಖುಷಿಯ ಒಂದು ಕರೆ ಸಿಕ್ಕಿದ ಸಂದರ್ಭದಲ್ಲಿ. ನೀವು ಮೊದಲೇ ನೆನಪು ಮಾಡ್ಕೋಬೇಕು ಯಾವ ಗೀತೆನ ಕೇಳ್ಕೋಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ. ಒಂದು ವೇಳೆ ಕರೆ ಸಿಕ್ಕರೆ ಯಾವ ಗೀತೆನ ನಾವು ಪ್ರಸಾರ ಮಾಡಲು ಅವ್ರಿಗೆ ಹೇಳಬೇಕು ಅನ್ನೋದಂತಂದು ಮೊದಲೇ ನೀವು ಇದು ಮಾಡ್ಕೋಬೇಕು. ಯಾವ್ದು ಮಾಡೋಣ?
1: ಅಣ್ಣ ತಂಗಿ ಸಂಬಂಧ ನೋಡಿ.
0: ಅಣ್ಣ ತಂಗಿಯ ಸಂಬಂಧ. ಯಾವ ಚಿತ್ರ ಅಂತ ಗೊತ್ತಿಲ್ಲ. ಆಯ್ತು, ಅಣ್ಣ ತಂಗಿಗೆ ಸಂಬಂಧಪಟ್ಟ ಹಾಗೆ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ, ಕೇಳಿ ಆನಂದಿಸಿ. ಓಕೆ, ನಮಸ್ಕಾರ.

0: हेलो नमस्ते. ನಮಸ್ಕಾರ ವೈಬಿ ಚಳ್ಳಮರದವ್ರಿಗೆ. ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ತುಂಬ ಖುಷಿ ಆಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಹಾಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಹೇಳಿ, ಯಾವ ಗೀತೆಯನ್ನು ಪ್ರಸಾರ ಮಾಡೋಣ ಕಾರ್ಯಕ್ರಮದಲ್ಲಿ?
1: ಚಿತ್ರ ಜಗ್ಗು.
0: ಜಗ್ಗು
1: ಅದರಲ್ಲಿ
0: ಹಾ ರೀ
1: ಚಂದಿರ ಬಂದು ನಕ್ಕಾಗ ಅಂತ ಒಂದು ಹಾಡು ಬರುತ್ತೆ.
0: ಹ್ಮ್ ಹ್ಮ್ ಹ್ಮ್
1: ಪೂರ್ಣಿಮೆ ಇರೋದ್ರಿಂದ.
0: ಹ್ಮ್ ಹ್ಮ್ ಹ್ಮ್ ಹ್ಮ್ ಈ ಗೀತೆಯನ್ನ ಪ್ರಸಾರ ಮಾಡೋಣ.
1: ಸುರೇಶ್ ಬೆಣ್ಣೆ ಅವರು, ನಮ್ಮ ನಾಗೇಂದ್ರ ಗೌಡ ಅವರು ಬಂದಿಲ್ಲ, ನಾಗೇಂದ್ರ ಗೌಡ ಬರ್ತಾರೆ, ನಮ್ಮ ಸುರೇಶ್ ಬೆಣ್ಣೆ ಅವ್ರು ಬಂದಾಗಿದ್ದಾರೆ, ಅವರೆಲ್ಲ ನಮ್ಮ ಹೆಸರು ಹೇಳ್ತಿರ್ತಾರೆ. ಅದಕ್ಕೆ ಒಳ್ಳೆ ಸುಮಧುರ ಹಾಡು ಐತೆ, ಎಲ್ಲ ಸಮಸ್ತೆ ಯಾರಿಗೆ ಇಷ್ಟ ಆಗುತ್ತೆ ಎಲ್ಲರೂ ಕೇಳಿ ಆನಂದಿಸಿ.
0: ತುಂಬಾ ಸಂತೋಷ ಕರೆ ಮಾಡಿದ್ರ. ಹಾಗೂ ಶುಭರಾತ್ರಿ. ಶುಭರಾತ್ರಿ. ನಮಸ್ಕಾರ.

ರಾಜನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಗೂ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆಲಿಸೋಣ ಜಗ್ಗು

0: हेलो
1: नमस्ते सर।
0: नमस्ते
1: ರೂಪಾ ಪಾಂಡುರಂಗರಾವ್
0: ಕಾರ್ಯಕ್ರಮದ ಕೊನೆಯ ಗೀತೆ ನಿಮ್ಮದಾಗಿ ಬರ್ತಾ ಇದೆ, ಯಾವ ಗೀತೆ ಪಟ್ಟನ ಹೇಳಬೇಕು ನೀವೆಲ್ಲ? ಕೋಟಿಗೊಬ್ಬ ಚಿತ್ರದಿಂದ ಯಾವ ಗೀತೆ ಅಂದ್ರಿ? ಓಕೆ, ನಿಮಗೂ ಸಹ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಮುಗಿತಾ ಬರ್ತಾ ಇದೆ. ಒಂದು ಗೀತೆಯನ್ನು ನಿಮಗಾಗಿ ಕೇಳಿಸ್ತಾ ಇದ್ದೀನಿ. ನಮಸ್ತೆ.

0: ಇದುವರೆಗೆ ನಿಮ್ಮ ಕರೆ ನಿಮಗೊಂದು ಗೀತೆ ಡೈರಫೋನಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ. ನಿಮ್ಮ ಅಚ್ಚುಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಸುಮಾರು ಒಂದು 7 ಗೀತೆಗಳನ್ನು ಕೇಳಿದ್ವಿ. ಒಳ್ಳೊಳ್ಳೆ ಗೀತೆಗಳನ್ನ ಕೇಳಿ ಖುಷಿಯಾಯಿತು. ಸಮಸ್ತ ಕೇಳುಗರಿಗಾಗಿ ನಮ್ಮ ಕೇಳುಗರು ಕರೆ ಮಾಡಿ ಗೀತೆಗಳನ್ನು ಪ್ರಸಾರಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 8:30.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್. ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸೋಣ. ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಶಿವರಾಯ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು.

0: ಅಮ್ಮ ಬೋಗಣ್ಣ ಕನಕರಿ ಹೆಲ್ಲುಗ
1: ತಮ್ಮ ತಮ್ಮ ತಮ್ಮ ಬೋಗಣ್ಣ ಕನಕರಿಲ್ಲ ಹೋಗಬಾರ.

ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳಿದರೆ ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಸಮೀಪದಲ್ಲಿದೆ. 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲೀಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:15. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ದ ರಾ ಬೇಂದ್ರೆ ವಿರಚಿತ ಭಾವಗೀತೆಯನ್ನು ನಂದಿತಾ ಅವರ ಧ್ವನಿಯಲ್ಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸೋಣ KS ನಿಸಾರ್ ಅಹಮದ್ ವಿರಚಿತ ಭಾವಗೀತೆಯನ್ನು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕರೆಂಟ್ ಅಫೈರ್ಸ್.

ಯಾದೊಂಕಿ ಭಾರತ್ ಚಿತ್ರದ ಗೀತೆಯನ್ನು ಕೇಳಿದ್ರಿ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಇವರುಗಳ ಧ್ವನಿಗಳಲ್ಲಿ. ಆರ್ ಡಿ ಬರ್ಮನ್ ಅವರ ಸಂಗೀತಕ್ಕೆ ಮಜ್ರೂಫ್ ಸುಲ್ತಾನ್ಪುರಿ ಅವರ ಸಾಹಿತ್ಯವಿತ್ತು.

ಇದೀಗ ಅಲಿಸೋಣ ಕುಮಾರ್ ಸನು ಹಾಗೂ ಅನುರಾಧ ಪೌಡ್ವಾಲ್ ಅವರುಗಳ ಧ್ವನಿಗಳಲ್ಲಿ ಆಶಿಕಿ ಚಿತ್ರದ ಗೀತೆ. ರಾಣಿ ಮಲಿಕ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತ ಸಂಯೋಜನೆ.

0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿದಿರಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಜ್ಞಿಕ್ ಅವರುಗಳ ಸ್ವರಗಳಲ್ಲಿ ಕುಚ್ ಕುಚ್ ಹೊತಾಯ ಚಿತ್ರದ ಗೀತೆಯನ್ನು ಜತಿನ್ ಲಲಿತ್ ಅವರ ಸಂಗೀತ ಸಂಯೋಜನೆಗೆ ಸಮೀರ್ ಅವರ ಗೀತ ರಚನೆ ಇತ್ತು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯವಾಗುತ್ತಲಿದೆ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.
1: Bulletin Samaptwa.
2: This is Akashvani, the news read by Renu Kataria. India has stepped up humanitarian assistance to Nepal affected by flash floods as the third flight carrying 10 tons of humanitarian assistance has departed for Kathmandu. External Affairs Minister Dr. S. Jayashankar informed this in a social media post. The minister said that the assistance includes portable generator sets, dignity kits, food packets and water purification tablets. Dr. Jayashankar said that an 11-member team of doctors, paramedics and Reiki team for tunnel rescue operations is also on board. He also reiterated India's support to Nepal's ongoing relief and rescue efforts. Earlier, India had sent more than 47 tons of emergency relief supplies in two flights. Meanwhile, the death toll from devastating flash floods in Nepal and Tibet has risen to 547, with 1,545 people still missing as rescue teams search riverbanks and isolated settlements for survivors and bodies swept downstream. Authorities have evacuated more than 800 people from affected districts and issued fresh warnings after a 5.1 magnitude earthquake struck southwestern China, raising fears of further flooding. India has launched a major rescue and relief operation. The Ministry of External Affairs has said that 320 Indian nationals remain uncontactable or are reportedly missing following the flash flood tragedy on Wednesday. External Affairs Ministry spokesperson Randhir Jaiswal said around 100 people of Indian origin holding other nationalities also remain uncontactable. Addressing the media in New Delhi today, Mr. Jaiswal said that 63 Indian nationals working at Trishuli 1 hydropower project were rescued from the affected area. Mr. Jaiswal informed the media that 21 Indian nationals from Tamil Nadu who had reached Kathmandu from the flood-affected area yesterday have arrived in New Delhi this afternoon. External Affairs Minister Dr. Jaishankar met the group of 21 pilgrims belonging to Tamil Nadu in New Delhi who were rescued from Nepal. Later, talking to the media, he thanked the government of Nepal and its army for the rescue efforts. On the Chinese side, External Affairs Ministry spokesperson Jaiswal said that around 400 Indian nationals are safe and in contact with their families. Mr. Jaiswal said that the government has set up a control room in the Ministry of External Affairs, which is working round the clock. He said both Indian embassies in Kathmandu and Beijing have also set up 24/7 helplines. Prime Minister Narendra Modi will embark on a four-day visit to Uzbekistan and Kyrgyzstan tomorrow. In the first leg of the trip, Mr. Modi will reach Uzbekistan's capital, Tashkent, tomorrow. During the visit, Prime Minister Modi and President of Uzbekistan, Shavkat Mirziyoyev, will review cooperation in different sectors. Prime Minister Narendra Modi will share his thoughts with the people of the country and abroad in the Mann Ki Baat program on Akashvani at 11 a.m. on Sunday. It will be the 137th episode of the monthly radio program. The program will be broadcast across the entire Akashvani and Doordarshan network, the AIR news website and the News on Air mobile app. It will also be live streamed on the YouTube channels of AIR News, DD News, the PMO and the Ministry of Information and Broadcasting. Akashvani will broadcast the program in regional languages immediately after the Hindi broadcast. India's industrial output growth as measured by the Index of Industrial Production IIP expanded by 6.7% in July this year on an annual basis. The data, July data indicates that industrial activity continued to expand at a healthy pace, although the pace of growth moderated from the revised June level. The government has said that there is no shortage of sugar in the country and all necessary measures will be taken for adequate availability of sugar at reasonable prices. The Consumer Affairs Ministry said that ex-mill sugar prices have declined by around 20% in recent days, while retail sugar prices have also started coming down. And India's relevant Saltal Kumar will take on Hungary's Balázs Farkas in the final of the PSA Budapest Squash Open tonight. Relevant stormed into the title clash with a thrilling 3-2 victory over compatriot Vichor Trani in the semi-finals last night. And that is the end of this news bulletin.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಕೆಳಗರೆ ಗಮನಿಸಿ, ನಾಳೆ ರಾತ್ರಿ 9:30 ಮಾನ್ಯ ಉಪರಾಷ್ಟ್ರಪತಿಗಳು ಬೆಂಗಳೂರಿಗೆ ಭೇಟಿ ನೀಡಿದ ಕುರಿತಾದ ಬಾನುಲಿ ವರದಿ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನುಳಿದಂತೆ ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ, ವಂದನ 6:30 ಚಿಂತನ ಪುಟ್ಟರಾಜು ಎಲ್ಲ ಅವರಿಂದ. 6:35 ದೇಶಭಕ್ತಿ ಗೀತೆ, 6:40 ಜನಪದ ಗೀತೆಗಳ ಕಾರ್ಯಕ್ರಮ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, 8:35 ವಚನ ಗಾಯನ ಕಾರ್ಯಕ್ರಮ, 9:05 ರಾಷ್ಟ್ರೀಯ ಕ್ರೀಡಾ ದಿನದ ಕುರಿತು ವಿಶೇಷ ಕಾರ್ಯಕ್ರಮ, 9:30 ಚಿತ್ರಗೀತೆಗಳು, 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ, 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, ಇನ್ನು 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಇನ್ನು ಸಂಜೆಯ ಪ್ರಸಾರದಲ್ಲಿ 5:00 ಅಂತ್ಯಾಕ್ಷರಿ ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ ಕಾರ್ಯಕ್ರಮ, 5:30 ಯುವವಾಣಿಯಲ್ಲಿ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ, 6:15 ಗೋದೋಳಿಯಲ್ಲಿ ರಾಯಚೂರಿನ ಬಸವಶ್ರೀ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, 7:20 ಜನಪದ ಸಂಗೀತದಲ್ಲಿ ರಾಯಚೂರು ತಾಲೂಕಿನ ಮರ್ಚೇಡ್ ಗ್ರಾಮದ ಬಸಪ್ಪ ಮತ್ತು ಸಂಗಡಗರಿಂದ ಬಯಲಾಟದ ಪದಗಳು, 7:45 ಸಮಾಚಾರ ದರ್ಶನ, 8:00 ಚಿತ್ರಗೀತೆಗಳು, 8:30 ಜನಪದ ಸಂಗೀತ, 9:15 ಭಾವಗೀತೆಗಳು, 9:30 ಮಾನ್ಯ ಉಪರಾಷ್ಟ್ರಪತಿಗಳು ಬೆಂಗಳೂರಿಗೆ ಭೇಟಿ ನೀಡಿದ ಕುರಿತಾದ ಬಾನುಲಿ ವರದಿ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, 10:30 ಕನ್ನಡ ಚಿತ್ರಗೀತೆಗಳು. ಇವಿಷ್ಟು ನಾಳೆ ನಿಲಯದಿಂದ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:12:09. ಇಲ್ಲಿಗೆ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ಎಂದಿನಂತೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಹಾಗಾದರೆ ಬಸವರಾಜನಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.